ಕಾಳುಗಳು ಬಂದು ಗಾಂಧೀಜಿ ಕತ್ತು ಕೋಟು ಹಿಡಿದು ದರ ದರ ಎಳೆದು ಹೊರಗೆ ಹೋಗಿಬಿಟ್ರು. ಗಾಂಧೀಜಿ ಹೊರಗಡೆ ಬಂದಿದ್ರು. ಅಪಮಾನ ಅಲ್ವಾ? ಯಾರೋ ಸ್ನೇಹಿತ ಅಂತ ಭೇಟಿಯಾಗೋಕೆ ಹೋದ್ರೆ ಆತ ಈತನ ಕತ್ತಿಡ ತಳಿಸಿದಾಗ ಎಂತ ಅಪಮಾನ ಆಗ್ತದೆ ಗಾಂಧೀಜಿಗೆ ಅನಿಸ್ತಂತೆ. ಆವಾಗ ಎಲ್ಲೋ ಪರಿಚಯ ಇದೆ ಅಂತ ನಾನೆಲ್ಲೋ ಅದನ್ನ ವಶೀಲಿ ಹಚ್ಚೋಕ್ಕಾಗಲ್ಲ. ಅದು ಗಾಂಧೀಜಿ ಹೇಳ್ತಾರೆ ತಪ್ಪು ಅವಂದಲ್ಲ ತಪ್ಪು ನಂದಿತ್ತು, ನಮ್ಮ ಕಡೆ ನ್ಯಾಯ ಇದೆ ಅಂದ್ರೆ ನಾನು ನ್ಯಾಯಕ್ಕೋಸ್ಕರ ಹೋರಾಡಬೇಕಾಗಿತ್ತು, ಅದನ್ನು ಬಿಟ್ಟು ಒಳಹಾದಿ ಹಿಡಿದು ಶಿಫಾರಸು ಮಾಡೋಕೆ ಹೋದ್ನಲ್ಲ ನಾನು ತಪ್ಪು ನಂದು. ಈ ಮಾತನ್ನು ದಯವಿಟ್ಟು ಗಮನಿಸಬೇಕಾದದ್ದು. ನಾವು ಎಷ್ಟೋ ಕಡೆ ಯಾವುದೋ ಒಂದು ಅಡ್ಡ ಹಾದಿ ಹಿಡಿದು ಕೆಲಸ ಮಾಡ್ಕೊಳಕ್ಕೆ ಹೋಗ್ತೇವೆ, ಅದಲ್ಲ ರಾಜಮಾರ್ಗವೇ ಸರಿಯಾದದ್ದು ಅಂತ ಗಾಂಧಿ ನಂಬ್ಕೊಂಡದ್ದು. ಇನ್ನೊಂದು ಬಹಳ ಮುಖ್ಯ ನನಗೆ ಜೀವನದಲ್ಲಿ ಕಾಣಿಸಿದ್ದು ಗಾಂಧಿ ಕನಸಿನಲ್ಲಿ ಅಂದರೆ ಯಾವ್ಯಾವ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಯಿತು, ಋಣಾತ್ಮಕವಾದಂಥ ಅನುಭವ ಗಾಂಧಿಗೆ ಆಯ್ತಲ್ಲ, ಅಪಮಾನ ಆಯಿತು. ಆದರೆ ಅಪಮಾನವನ್ನು ಅಪಮಾನ ಅಂತ ತಗೊಳ್ಳಿಲ್ಲ ಅವರು, ಅದನ್ನು ಹೇಗೆ ಧನಾತ್ಮಕವಾಗಿ ಪರಿವರ್ತಿಸ್ಕೊಂಡ್ರು ಅಂತ ಅನ್ನೋದು ಬಹಳ ಮುಖ್ಯ. ನಾವೇನು ಮಾಡ್ತೀವಿ, ಯಾರಾದರೂ ನನಗೆ ಹಾಗೆ ಮಾಡಿದರೆ ಜೀವ ಇರೋರಿಗೂ ಅವ್ನು ಬೈತಾ ಇದ್ದೆ ನಾನು, ಅವ್ನು ಯೂಸ್ಲೆಸ್ ಇದ್ದಾನೆ, ಪ್ರಯೋಜನ ಇಲ್ಲ, ಅವ್ನು ಹಾಗೆ ಮಾಡ್ದ ಹೀಗೆ ಮಾಡ್ದ ಅವಂದೇ ತಪ್ಪು ಅವ್ನು ಹಾಗೆ ಮಾತಾಡ್ತೀವಿ ನಾವು, ಬೆಂದು ಹೋಗ್ತೀವಿ ದ್ವೇಷದಲ್ಲಿ ಕೋಪದಲ್ಲಿ. ಆದರೆ ಗಾಂಧೀಜಿ ಹಾಗೆ ಮಾಡಲಿಲ್ಲ. ಯಾವುದೇ ಅಪಮಾನವನ್ನು ವಿಶ್ಲೇಷಣೆ ಮಾಡಿ ಸರಿ ಇದೆ ಇದು ಹೇಗಾಗಬಾರ್ದಾಗಿತ್ತು ಅಂತ ಹೇಳಿ ಅದನ್ನು ಧನಾತ್ಮಕವಾಗಿ ತಿರುಗಿಸಿಕೊಂಡು ಕೊನೆಗೆ ಎಲ್ಲಿಗೆ ಬಂತು ಅಂದರೆ ನೋಡಿ ಗಮನಿಸಿ, ಯಾರ ಕಡೆ ಕತ್ತಿ ಹಿಡಿದು ತಳಿಸ್ಕೊಂಡಿದ್ರೋ ಕೊನೆಗೆ ಆ ಬ್ರಿಟಿಷರೇ ದೇಶ ಬಿಟ್ಟು ಹೋಗುವ ಹಾಗೆ ಮಾಡಿದರು. ಅದರ ಕೋಪದಿಂದ ಅಲ್ಲ, ದ್ವೇಷದಿಂದ ಅಲ್ಲ, ವಿಚಾರ ಮಾಡಿ ತಪ್ಪು ಮಾಡಿದ್ದೆ ನಾನು, ಶಿಫಾರಸು ಮಾಡಬಾರ್ದಾಗಿತ್ತು, ಅದು ನ್ಯಾಯವಾಗಿ ಕೋರ್ಟಲ್ಲೇ ಹೊಡೆದಾಡಬೇಕಾಗಿತ್ತು ನಾನು ಅಂತ ತಿಳ್ಕೊಳ್ಳುವಂಥದ್ದು. ಈ ತಿಳುವಳಿಕೆ ನಮ್ಮ ಜೀವನದಲ್ಲೂ ಬರಬೇಕು ಅಂತ ಅನಿಸುತ್ತೆ. ಯಾರೋ ನನ್ನ ಕೆಲಸಕ್ಕೆ ಅಡ್ಡ ಆದರೂ ಮತ್ತು ನನ್ನ ಕೆಲಸಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ ವೈರಿಗಳಾಗಬೇಕಾಗಿಲ್ಲ ಅವರು, ಹಾಗೆ ಮಾಡೋದು. ನಾವು ಹೇಳಿದ್ದನ್ನು ಯಾರು ಒಪ್ಪಿಕೊಳ್ಳದೆ ಹೋದರೆ ಅವನು ಚೆನ್ನಾಗಿಲ್ಲ ಅನ್ನೋದು, ಕೆಲಸಕ್ಕೆ ಯಾರಾದರೂ ಅಡ್ಡಿ ಮಾಡಿದ್ರೆ ಅಥವಾ ವೈರಿ ಅನ್ನೋದು. ಗಾಂಧಿ ಹಾಗಲ್ಲ, ಅಪಮಾನವನ್ನು ಸಹಿಸಿ ಅಪಮಾನದ ಮೂಲಕ ಹೋಗಿ ಅದು ಯಾಕಾಯಿತು ಅಂತ ವಿಚಾರ ಮಾಡಿ ಇದು ಸರಿಯಲ್ಲ ನಾನೇ ತಿದ್ದುಕೋಬೇಕು ಅಂತ ಹೇಳಿ ಮಾಡುವಂಥದ್ದು ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸ್ ಆಫ್ ಗಾಂಧೀಸ್ ಲೈಫ್. ಹೌ ಟು ಕನ್ವರ್ಟ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್ ಇನ್ ಟು ಪಾಸಿಟಿವ್ ಮೋಟಿವೇಶನ್, ಅದನ್ನು ಪ್ರೋತ್ಸಾಹವಾಗಿ ತಗೊಳ್ಳೋದು ಹೇಗೆ ಅಂತ ಗಾಂಧಿಯನ್ನು ಕಲಿಯಬಹುದಾದಂಥ ಒಂದು ಬಹುದೊಡ್ಡ ಘಟನೆ ಇದು ಅವರ ಜೀವನದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸೆ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ರಜನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ.
1: ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ.
0: HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ.
1: ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು
0: ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ.
1: ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ,
0: ಸಮುದಾಯ ಆರೋಗ್ಯ ಕೇಂದ್ರ
1: ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನ ಹಾಕಿಸಿಕೊಳ್ಳಿ.
0: ಹಿಂದೆ ನಿರ್ಧಾರ ಮಾಡಿ HPV ಲಸಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟ್ರೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶಿ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ

0: ಸಂಸ್ಥೆ, ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ. ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ ಗಳಿಗೆ ವಿಶೇಷವಾಗಿ ಟೋಗೋ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ, ಇದು ಭಾರತದಲ್ಲಿ ವಿಶೇಷವಾಗಿ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಇರ್ತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ. ಇದು ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಆಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ. ಇದು ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನ ನಿರತ ಎಸ್ ಭರತ್ ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮ ಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ಉಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೋ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೋ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ PhD ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಸ್ ಟಿಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತಿಥಿಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. ಮೂರನೇ ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನೇಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
0: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟ್ರೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ

0: 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 8 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಸೊ ಮುಂದಿನ ಇದರಲ್ಲಿ ಜಗತ್ತಿನ ವಿಸ್ಮಯಗಳನ್ನ ಕುರಿತು ನಮ್ಮೆಲ್ಲರ ಗಮನವನ್ನ DVJ ಗಮನ ಸೆಳೀತಾರೆ. ಸುಂದರವಾದಂತಹ ಪದಗಳ ಜೋಡಣೆ, ಬಹಳ ಕಾವ್ಯಮಯವಾದಂತಹ ವರ್ಣನೆ. ಈಗ ಇದನ್ನ ನೋಡೋಣ. ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
5: ಏನು ಭೈರವ ಲೀಲೆ ಈ ವಿಶ್ವ ಭ್ರಮಣೆ,
4: ಏನು ಭೂತಗ್ರಾಮ ನರ್ತನೋನ್ಮಾದ,
5: ಏನು ಭೂತಗ್ರಾಮ ನರ್ತನ ಉನ್ಮಾದ,
4: ಏನಗ್ನಿಗೋಳಗಳು
5: ಏನಗ್ನಿಗೋಳಗಳು,
4: ಏನಂತರಾಳಗಳು
5: ಏನಂತರಾಳಗಳು,
4: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ,
5: ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ.
4: ಹಾಗೆ ಮುಂದಿಂದು ನೋಡ್ಬೋಣ, ಇದು ಫ್ಲೋ ಹಾಗೆ ಚೆನ್ನಾಗಿ ಹೋಗುತ್ತೆ. ಏನು ಪ್ರಪಂಚವಿದು,
5: ಏನು ಪ್ರಪಂಚವಿದು,
4: ಏನು ದಾಳಾದಾಳಿ,
5: ಏನು ದಾಳಾದಾಳಿ,
4: ಏನದ್ಭುತಾಪಾರ,
5: ಏನು ಅದ್ಭುತಾಪಾರ,
4: ಶಕ್ತಿ ನಿರ್ಘಾತ,
5: ಶಕ್ತಿ ನಿರ್ಘಾತ,
4: ಮಾನವನ ಗುರಿಯೇನು,
5: ಮಾನವನ ಗುರಿಯೇನು,
4: ಬೆಲೆಯೇನು ಮುಗಿವೇನು,
5: ಬೆಲೆಯೇನು ಮುಗಿವೇನು,
4: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ,
5: ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ.
4: ಈ ಎರಡು ಪದ್ಯಗಳಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಜಗತ್ತಿನ ಅದ್ಭುತವಾದಂತ ವಿಸ್ಮಯಗಳನ್ನ ವರ್ಣಿಸ್ತಾ ಹೋಗ್ತಾರೆ. ನಾವು ಪ್ರಪಂಚವನ್ನೆಲ್ಲ ನೋಡ್ತೀವಿ, ಬಹಳ ಸುಂದರವಾದಂತ ಅನೇಕ ಅಂಶಗಳು ನಾವು ನೋಡ್ತೀವಿ. ಒಂದು ಸುಂದರವಾದಂತ ಸೂರ್ಯೋದಯ, ಅದಾಗ್ತಾ ಇದೆ ಅಂದ್ರೆ ಮನಸ್ಸಿಗೆ ಬಹಳ ಒಂದು ರೀತಿಯ ಸಂತೋಷ ಆಗುತ್ತೆ. ಆದರೆ ಪ್ರಖರವಾದಂತ ಬಿಸಿಲು ಬಂದಾಗ ಅಷ್ಟೇ ನಮಗೆ ಒಂದು ರೀತಿಯಲ್ಲಿ ಕಷ್ಟ ಕೂಡ ಅಂತ ಅನ್ಸುತ್ತೆ. ಹಾಗೆ ವಿಶ್ವದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಸಮನಾಗಿ ಸೇರಿದಂತಿದೆ, ಅದು ದೇವರ ಲೀಲೆ. ಸೊ ಆ ರೀತಿಯ ಏರುಪೇರುಗಳು ದೇವರ ಲೀಲೆ. ಮತ್ತು ಪಂಚಭೂತಗಳು ಅಂತ ನಾವು ಹೇಳ್ತೀವಿ, ಆಕಾಶ, ಭೂಮಿ, ಅಗ್ನಿ, ವಾಯು, ನೀರು. ಸೊ ಈ ಐದೇ ಅಂಶಗಳು ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರ್ತಾ ಜಗತ್ತಿನಲ್ಲಿ ಅದೆಷ್ಟು ವಸ್ತುಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಒಂದೇ ವಸ್ತು ನೀರು ಅಂತಲೇ ತಗೊಂಡ್ರೆ

0: ನೀರಿನ ಪ್ರಕೋಪಗಳು ಇಷ್ಟೆಲ್ಲ ಇದೆ, ಹಾಗೆ ಅಮೃತವಾಗಿ ನೀರು ಜೀವವನ್ನು ಪೋಷಣೆ ಮಾಡುವಂಥ ವಿಧಾನಗಳು ಅದೆಷ್ಟೆಲ್ಲ ಇದೆ. ಸೊ ಹಾಗೆ ಈ ಐದು ಪಂಚಭೂತಗಳು ಅಂತ ಏನು ಹೇಳ್ತೀವಿ, ಅದು ನಮ್ಮ ಕಣ್ಣೆದುರಿಗೆ ಒಂದು ರೀತಿಯಲ್ಲಿ ನರ್ತನ ಮಾಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಅದು ಕೇವಲ ನರ್ತನ ಮಾತ್ರ ಅಲ್ಲ, ಉನ್ಮಾದದ ನರ್ತನ. ಅದು ತನ್ನ ನರ್ತನದಲ್ಲೇ ತಾನೇ ತನ್ನನ್ನು ತಾನೇ ಮರೆತು ಹೋಗಿರುವ ರೀತಿಯಲ್ಲಿ ಈ ನರ್ತನ ನಡೀತಾ ಇದೆ ಪಂಚಭೂತಗಳದ್ದು ಅಂತ. ಅದಕ್ಕೆ ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು. ಸೊ ಅಲ್ಲಿ ಯಾವುದೋ ಒಂದು ವಿಕೋಪ, ಏನೂ ಚೆನ್ನಾಗೇ ಇದೆಯಲ್ಲ, ಎಲ್ಲ ಸರಿ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲೆಲ್ಲೋ ಒಂದು ವಾಲ್ಕೆನೋ ಸಡನ್ನಾಗಿ ಬರ್ಸ್ಟ್ ಆಯಿತು, ಇನ್ನೆಲ್ಲೋ ಪ್ರವಾಹ, ಇನ್ನೆಲ್ಲೋ ಇನ್ನೇನೋ ಈ ರೀತಿಯ ಒಂದು ಪ್ರಕೋಪ. ಸೊ ಅದರ ಒಳಗಡೆ ಏನಿದೆ, ಯಾತಕ್ಕೋಸ್ಕರ ಹಂಗಾಗ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಈ ಸೃಷ್ಟಿ ಅನ್ನೋದು ಒಂದು ವಿಸ್ಮಯ, ನಮಗೆ ಅರ್ಥ ಆಗದೇ ಇರುವಂಥ ಒಂದು ಅದ್ಭುತವಾದಂಥ ವಿಚಾರ ಅಂತ. ಸೊ ಹಾಗೆ ಪ್ರಪಂಚದಲ್ಲಿ ಬದಲಾವಣೆಯ ಗತಿ ಕೂಡ ಬಹಳ ಜಾಸ್ತಿ ಇದೆ, ಬಹಳ ಧಾವಂತದಿಂದ ಮುಂದೆಯಲ್ಲೋ ಓಡ್ತಾ ಇದೆ ಪ್ರಪಂಚ. ಎಲ್ಲಿಗೆ ಓಡ್ತಾ ಇದೆ, ಯಾಕೆ ಓಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರ ಶಕ್ತಿ, ಅದರ ಶಕ್ತಿಯ ಒಂದು ತೋರ್ಪಡಿಕೆ, ಅದು ನಮಗೆ ಕಾಣಿಸ್ತಾ ಇರುವಂಥದ್ದು ಅದು ವಿಸ್ಮಯಕಾರಿಯಾದಂತಹ ರೀತಿಯಲ್ಲಿ ನಮ್ಮೆದುರಿಗೆ ತನ್ನನ್ನು ತಾನು ತೆರೆದುಕೊಳ್ತಾ ಇದೆ. ಅಂತಹ ಒಂದು ವಿಸ್ಮಯಕಾರಿ ಪ್ರಪಂಚ ಸೃಷ್ಟಿ ನನ್ನೆದುರಿಗಿದ್ದಾಗ ಮಾನವನಾಗಿ ನಾನು ಅದರ ಜೊತೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು. ಅದ್ಭುತವಾದಂತಹ ಒಂದು ದೊಡ್ಡ ಹಿಮಾಲಯ ಪರ್ವತದ ಎದುರುಗಡೆ ಮನುಷ್ಯ ನಿಂತಾಗ ಅವನ್ ಎಂಥ ಒಂದು ವ್ಯತ್ಯಾಸ, ಆ ಒಂದು ಶಕ್ತಿಗೂ ಮನುಷ್ಯನ ಗಾತ್ರಕ್ಕೂ ಯಾವ ಹೋಲಿಕೆ ಕೂಡ ಇಲ್ಲ. ಸೊ ಹಾಗಿರುವಂತಹ ಮನುಷ್ಯ ಜೀವನದ ಗುರಿ ಅಂತಂದರೆ ಏನು, ಅದು ಮಾನವ ಕುಲಕ್ಕೆ ಹೇಗೆ ಸಂಬಂಧಿಸುತ್ತೆ, ಇಡೀ ಮಾನವ ಕುಲಕ್ಕೆ ಒಂದು ಸಮುದಾಯಕ್ಕೆ ಹೇಗೆ ಸಂಬಂಧಿಸುತ್ತೆ ಅನ್ನೋದು ಒಂದಾದರೆ, ವೈಯಕ್ತಿಕವಾಗಿ ನಾನು ನನ್ನ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯನಾ, ನನ್ನ ಜೀವನದ ಒಂದು ಬೆಲೆ, ನಾನು ಈ ಪ್ರಪಂಚದ ಭಾಗವಾಗಿದ್ದಾಗ ನಾನು ನನ್ನನ್ನು ನಾನು ಹೇಗೆ ನೋಡ್ಕೊಳ್ತೇನೆ, ಇದಕ್ಕೆಲ್ಲ ಏನು ಅರ್ಥ, ಒಂದು ಅರ್ಥ ಇರೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈ ಪ್ರಶ್ನೆಗಳ ಮುಂದುವರೆದಂತಹ ಒಂದು ಭಾಗ. ಸೊ ಹೀಗೆ ನಮ್ಮ ಸುತ್ತಮುತ್ತ ಇರುವಂಥ ಸೃಷ್ಟಿಯ ವೈವಿಧ್ಯತೆಯನ್ನು ಕುರಿತು ನಾವು ನಿಜಕ್ಕೂ ಅದಕ್ಕೆ ಮನಸೋತಾಗ ಈ ಎಲ್ಲ ಪ್ರಶ್ನೆಗಳು ನಮಗೂ ಕೂಡ ಬರೋದಕ್ಕೆ ಸ್ವಾಭಾವಿಕವಾಗಿ ಬರೋವಂಥದ್ದು ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹೀಗೆ ಮುಂದುವರಿತಾ ನಮಗೆ ಕಾಣಿಸ್ತಾ ಇರುವಂತಹ ಪ್ರಪಂಚ, ಅದರಲ್ಲಿರುವಂಥ ಏರ್ಪೇರುಗಳು, ಅದರಲ್ಲಿರುವಂಥ ವೈವಿಧ್ಯತೆಗಳು, ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಸರ್ತಿ ನಮಗೆ ದುಃಖಕರವಾದಂಥ ಅಂಶಗಳೇ ತುಂಬಿದೆಯೇನೋ ಅನ್ಸುತ್ತೆ. ಯಾವಾಗಲೂ ಅಷ್ಟೆ, ನಮಗೆ ಫಸ್ಟ್ ನೆನಪಾಗೋದು ಯಾವುದೋ ಒಂದು ಕೆಟ್ಟ ವಿಚಾರನೇ. ಇವಾಗ ಮೊದಲಿನ ಕಾಲದಲ್ಲಿ ಟೆಲಿಗ್ರಾಮ್ ಅಂತ ಬರ್ತಾ ಇತ್ತು, ಈ ಫೋನ್ ಎಲ್ಲ ಇಲ್ಲದೆ ಇರೋವಂಥ ಕಾಲದಲ್ಲಿ ನಿನಗದು ನೆನಪಿದೆಯೋ ಇಲ್ವೇ ಇಲ್ವೋ, ಟೆಲಿಗ್ರಾಮ್ ಅನ್ನೋದು ಮೊದಲು ಬರ್ತಾ ಇತ್ತು. ಟೆಲಿಗ್ರಾಮ್ ಯಾರದೋ ಮನೆಗೆ ಟೆಲಿಗ್ರಾಮ್ ಬಂತು ಅಂತಂದರೆ ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾ ಇದ್ರು ಮೊದಲು, ಯಾವುದೋ ಟಕ್ ಟಕ್ ಅಂತ ಬಾಗಿಲು ತಟ್ಬಿಟ್ಟು ಮನೆಯಲ್ಲಿ ಟೆಲಿಗ್ರಾಮ್ ಅಂತ ರಾತ್ರಿ ಬಂದು ಕೊಡ್ತಾರೆ. ಅದು ಕೊಟ್ಟಾಗ ಯಾವಾಗಲೂ ಅದರಲ್ಲಿ ಯಾವುದೋ ಒಂದು ಕೆಟ್ಟ ವಾರ್ತೆನೇ ಇರುತ್ತೆ, ಯಾವುದೋ ಒಂದು ಸಾವು, ಯಾವುದೋ ಒಂದು ಆಕ್ಸಿಡೆಂಟು. ಸೊ ಹೀಗೆ ಟೆಲಿಗ್ರಾಮ್ ಬಂತು ಅಂದ ತಕ್ಷಣ ಮೊದಲೆಲ್ಲ ಏನು ಅನಿಸ್ತಾ ಇತ್ತು ಅಂದರೆ, ಓ ಯಾರಿಗೋ ಏನೋ ಆಗಿದೆ. ಸೊ ಈ ಥರದ ಒಂದು ದುರ್ವಾರ್ತೆಯ ಸೂಚನೆ ಅನ್ನೋದೇ ಬರ್ತಾ ಇತ್ತು. ಸೊ ಹಾಗೆ ಈಗ ವಿಸ್ಮಯಗಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಆ ಥರ ನಕಾರಾತ್ಮಕವಾದಂಥ ವಿಚಾರಗಳೇ ಎದ್ದು ಕಾಣಿಸ್ತವೆ. ಅದನ್ನು ಡಿ ವಿ ಜಿ ಅವರು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಎಂಟರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ. ತಾಯಿ ಪ್ರೀತಿ ಸಾವೇ ಬಂದರು ಮಣ್ಣೇ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರು ಮಣ್ಣೇ ಆದರೂ ಆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಮ್ಮ ಎನ್ನಲು ಕೋಟಿ ಪುಣ್ಯವೋ, ಅವಳ ತ್ಯಾಗಕ್ಕೆ ಸಾಟಿ ಇಲ್ಲವೋ. ಕುಂತಿಪುತ್ರ ಸಿನಿಮಾದ ಈ ಹಾಡು ಭೂಮಿ ಮೇಲೆ ತಾಯಿಯ ತ್ಯಾಗ ಮತ್ತು ಪ್ರೀತಿಯ ಮಹತ್ವವನ್ನು ಕುರಿತಾದ ಈ ಹಾಡನ್ನು ಕೇಳುತ್ತಿದ್ದರೆ ಇನ್ನೊಮ್ಮೆ ಕೇಳಬೇಕು ಎಂದೆನಿಸುತ್ತದೆ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ದರೆ ಅದು ತಾಯಿ ಮಾತ್ರ ಎನ್ನುವ ಮಾತು ಕಣ್ಣಿಗೆ ಕಾಣುವ ವಾಸ್ತವಿಕ ಸತ್ಯ. ನವಮಾಸ ಎತ್ತುವತ್ತು ತನ್ನ ರಕ್ತದಲ್ಲಿ ಅರ್ಧರಕ್ತ ಕೊಟ್ಟು ಕರುಳು ಬಳ್ಳಿಯೊಂದಿಗೆ ಬೆಸೆದುಕೊಂಡು ಇಡೀ ದೇಹವನ್ನು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ಆಗುವ ನೋವಿನಷ್ಟೇ ನೋವು ಸಂಕಟ ಪ್ರಸವ ವೇದನೆಯಲ್ಲಾಗುತ್ತದೆ. ಇಷ್ಟೆಲ್ಲ ನೋವು ಸಂಕಟಗಳ ಮಧ್ಯೆ ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿನ ಮುಖ ನೋಡಿ ತನ್ನ ನೋವು ಮರೆಯುವ ಏಕೈಕ ಜೀವಿಯೆಂದರೆ ಅದು ತಾಯಿ ಮಾತ್ರ. ತಾನು ಉಣ್ಣದಿದ್ದರೂ ಉಪವಾಸವಿದ್ದು ತನ್ನ ಮಗುವಿಗೆ ಉಣಿಸುವ ಏಕೈಕ ದೇವರೇ ಈ ತಾಯಿ. ತಾಯಿಯ ಕೈತುತ್ತು ಪ್ರತಿ ಮಗುವಿಗೆ ಅಮೃತವೆಂದರೆ ತಪ್ಪಾಗಲಾರದು. ಇಷ್ಟೆಲ್ಲ ತಾಯಿ ಹಾಗೂ ತಾಯಿಯ ಪ್ರೀತಿ ಬಗ್ಗೆ ಪೀಠಿಕೆ ಹಾಕಲು ಕಾರಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಒಂದು ಹೃದಯ ವಿದ್ರಾವಕ ಘಟನೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಏಪ್ರಿಲ್ 30 ನರ್ಮದಾ ನದಿಗೆ ನಿರ್ಮಿಸಲಾಗಿರುವ ಬಾರ್ಗಿ ಅಣೆಕಟ್ಟೆಯಲ್ಲಿ ಪ್ರವಾಸಿಗರಿದ್ದ ಬೋಟ್ ಮುಗುಚಿ 9 ಮೃತಪಟ್ಟಿರುವುದಾಗಿ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸುದ್ದಿಯನ್ನು ನೋಡಿದ್ದೇವೆ. ಆದರೆ ಅದರಲ್ಲಿ ಒಂದು ಫೋಟೋ, ತಾಯಿಯೊಬ್ಬಳು ತನ್ನ ಮಗುವನ್ನು ಎದೆಗೆ ಅವುಚಿಕೊಂಡು ಪ್ರಾಣ ಬಿಟ್ಟಿರುವ ಫೋಟೋ ಮಾತ್ರ ಎಂತಹ ಕಲ್ಲು ಮನಸ್ಸನ್ನು ಕರಗಿಸಬಲ್ಲದು.

ನಿಜಕ್ಕೂ ಈ ದುರಂತ ನೋಡಿದಾಗ ಕರುಳು ಚೂರು ಎನ್ನದೆ ಇರಲಾರದು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ಫೋಟೋ ಮಾತ್ರ ಅಸಲಿಯಲ್ಲ, ನಕಲಿ ಎಂದು ಸ್ವತಃ ಜಬಲ್ಪುರದ ಜಿಲ್ಲಾಧಿಕಾರಿಯೇ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಲ್ಲಿ ನಮ್ಮೊಳಗು ತಜ್ಞರೊಬ್ಬರು ತಾಯಿಯೊಬ್ಬರು ಮಗುವನ್ನು ಅಪ್ಪಿಕೊಂಡೇ ದುರಂತಕ್ಕೀಡಾಗಿರುವುದನ್ನು ನೋಡಲು ತುಂಬ ದುಃಖವಾಯಿತು ಎಂದಿರುವುದು ಮಾತ್ರ ಸತ್ಯ. ಈ ಜಗತ್ತಿನಲ್ಲಿ ನನಗೇನೆ ಕಷ್ಟ ಬಂದರೂ ನಾನು ಸಹಿಸಿಕೊಳ್ಳುವೆ, ಆದರೆ ತನ್ನ ಮಕ್ಕಳಿಗೆ ಮಾತ್ರ ಕಷ್ಟ ಕೊಡಬೇಡಪ್ಪ ದೇವರೇ ಎಂದು ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಚ್ಚುವಾಗಲೂ ಕೈ ಮುಗಿದು ಬೇಡಿಕೊಳ್ಳುವ ಏಕೈಕ ಜೀವ ಎಂದರೆ ಅದು ತಾಯಿ ಮಾತ್ರ. ಆದ್ದರಿಂದಲೇ ತಾಯಿ ಎಂದರೆ ಮೌಂಟ್ ಎವರೆಸ್ಟ್ಗಿಂತಲೂ ಎತ್ತರ, ಆಕಾಶಕ್ಕಿಂತಲೂ ವಿಶಾಲ. ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿರುವ ಈ ಫೋಟೋ ಸುಳ್ಳು ಇರಬಹುದು, ಆದರೆ ಜಗತ್ತಿನಲ್ಲಿ ತಾಯಿಯ ಪ್ರೀತಿ ತ್ಯಾಗ ಮಾತ್ರ ಸುಳ್ಳಲ್ಲ. ಭವಿಷ್ಯದಲ್ಲಿ ತನ್ನ ಮಗುವಿನ ಬಗ್ಗೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಆ ತಾಯಿಯ ಒಂದೊಂದೇ ಕನಸು ಸಹ ಆ ನರ್ಮದ ನದಿ ಆಳಕ್ಕೆ ಹೋಗಿ ಉಸಿರುಗಟ್ಟಿ ಮುಳುಗಿ ನೀರು ಪಾಲಾದಂತೆ ಆ ತಾಯಿ ಮತ್ತು ಮಗುವಿನ ಜೀವಗಳು ಸಹ ನೀರು ಪಾಲಾಗಿರುವುದು ದುರ್ದೈವ. ತನ್ನ ತಾಯಿಯೇ ತನ್ನ ರಕ್ಷಕವಚವೆಂದು ತಾಯಿಯ ಮಡಿಲನ್ನು ಬೆಚ್ಚಗೆ ಅಪ್ಪಿಕೊಂಡಿದ್ದ ಮಗುವಿಗೂ ತಾಯಿ ಮಡಿಲು ಕೂಡ ತೇಲುವ ದೋಣಿಯಾಗಲಿಲ್ಲ, ಬದಲಾಗಿ ಸಾವಿನ ಟೈಟಾನಿಕ್ ಆಗಿ ಹೋಯಿತು. ಅದೇನೇ ಇರಲಿ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಉಪ್ಪಿಗಿಂತ

ರುಚಿಯಾದ ಊಟವಿಲ್ಲ ಎನ್ನುವುದು ಮಾತ್ರ ಅಕ್ಷರಶಃ ಸತ್ಯ. ಈ ದುರಂತ ನೋಡಿದಾಗಿನಿಂದ ಹೃದಯಂತರಾಳದಿಂದ ಈ ಹಾಡು ಪದೇ ಪದೇ ನೆನಪಿಗೆ ಬರುತ್ತಿರುವುದು ಮಾತ್ರ ಸುಳ್ಳಲ್ಲ. ಬ್ರಹ್ಮ ವಿಷ್ಣು ಶಿವಯ್ಯದೆ ಹಾಲು ಕುಡಿದರು, ಅಮ್ಮನಿನ ದೈವ ಎಂದು ಕಾಲು ಮುಗಿದರು. ಭೂಮಿಗೆ ದೈವ ಒಂದೇನೆ ತಾಯಿ, ತಾಯಿಯ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟಲಾಗುವುದಿಲ್ಲ.

0: ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಾಯಿ ಪ್ರೀತಿ ಸಾವೇ ಬಂದರೂ ಮಣ್ಣೇ ಆದರೂ ಆ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ರಜನೇಶ್ ಪ್ರಕಾಶ್ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವೈಷ್ಣವಿಯರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು.
1: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟ್ರಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟ್ರಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ಧತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ಧತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ

0: ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10ನೇ ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ಧತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ಧತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ಧ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ಧ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕ

0: ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣಾ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳೀರವರು ನಡೆಸಿಕೊಡುವ ಕಾರ್ಯಕ್ರಮ.

ಭಾಗವಹಿಸಿರುವಂತಹ ಮಕ್ಕಳೇ ಮತ್ತು ಅವರ ಪಾಲಕರೇ, ನಾಳೆ ನಾಡದೇನೆ ನಮ್ಮ ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅದು ನಾವು ಶಿಕ್ಷಕ ದಿನಾಚರಣೆ ಅಂತೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾದಂತ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ. ನಿಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಶಿಕ್ಷಣದ ಕ್ಷೇತ್ರದಲ್ಲಿ. ಅದಕ್ಕೆ ಹಿನ್ನೆಲೆಯಾಗಿ ಈ ವಿಷಯವನ್ನ ನಾವು ಗುರು ಶಿಷ್ಯ ಪರಂಪರೆ ಎನ್ನುವ ವಿಷಯವನ್ನ ಇವತ್ತು ಚರ್ಚೆ ವಿಷಯವನ್ನಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಮೂಲಭೂತವಾಗಿ ಒಬ್ಬ ಮನುಷ್ಯ ಜನ್ಮ ತಳೆದ ಮೇಲೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತೆ. ಒಂದು, ಅವನು ಜೀವಿಸಲಿಕ್ಕೆ ಅವನಿಗೆ ಅನ್ನ ಆಹಾರ ಬೇಕು. ಅದಾದ ನಂತರ ಮಳೆ ಗಾಳಿ ಬಿಸಿಲುಗಳಿಂದ ಸಂರಕ್ಷಿಸಿಕೊಳ್ಳಲಿಕ್ಕೆ ಅರಿವೇ ಬೇಕು. ಹಾಗೇನೆ ಅರಿವೆ ಅಂದ್ರೆ ಬಟ್ಟೆ. ಇನ್ನ ಅದಾದ್ಮೇಲೆ ಬೇರೆ ತನ್ನ ಜೀವನವನ್ನ ಸುರಕ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಯ ಬೇಕು ಇರ್ಲಿಕ್ಕೆ, ಮನೆ. ಸೊ ಅನ್ನ, ಅರಿವೆ, ಆಶ್ರಯ, ಈ ಮೂರು ಸಂಗತಿಗಳು ಆದ್ಮೇಲೆ ಮನುಷ್ಯನ ಗಮನ ಹೋಗೋದು ಇನ್ನಿತರ ವಿಷಯಗಳ ಕಡೆಗೆ. ಈ ಮೂರು ಮೂಲಭೂತ ಸೌಕರ್ಯಗಳು ಅವನಿಗೆ ಸಿಗುತ್ತೆ ಅಂದ್ಮೇಲೆ ಅವನು ಸುತ್ತಲಿನ ಜಗತ್ತನ್ನ ನೋಡಿ ಆನಂದಿಸ್ಲಿಕ್ಕೆ, ಅನುಭವ ಪಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಈ ಹೀಗೆ ಇಚ್ಛೆ ಪಡ್ತಾನಲ್ಲ, ಆ ಪ್ರಯತ್ನನೇ ಬಹುಶಃ ಅದಕ್ಕೆ ನಾವು ಒಂದು ಶಿಕ್ಷಣ ಅಂತ ಅನ್ಬೋದು. ಅದು ಅರಿವು ಅಂದ್ರೆ ಸುತ್ತಲಿನ ಜಗತ್ತಿನ ಪರಿಚಯವನ್ನ ಮಾಡ್ಕೊಳ್ಲಿಕ್ಕೆ, ಅದರ ಆಗು ಹೋಗುಗಳನ್ನ ತಿಳಿದುಕೊಳ್ಳಿಕ್ಕೆ, ಅದನ್ನ ಏನು ಪ್ರಾರಂಭ ಮಾಡ್ತಾನಲ್ಲ ಅದನ್ನ ಅರಿವಿನ ಪ್ರಾರಂಭ ಅಲ್ಲಿ ಆಗುತ್ತೆ. ಈ ಅರಿವು ಯಾವುದೇ ರೀತಿಯಲ್ಲಿನೂ ಆಗ್ಬೋದು, ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಾಗ್ಬೋದು, ಪ್ರಾಣಿಗಳಾಗಿರ್ಬೋದು, ನಡೀತಾ ಇರುವಂತ ಘಟನೆಗಳಾಗಿರ್ಬೋದು, ನಮ್ಮ ಮನೆಯಲ್ಲಿರುವಂತ ನಮ್ಮ ಪಾಲಕರೇ ಆಗಿರ್ಬೋದು, ಸುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು, ಯಾರಿಂದನೇ ಆಗಿರ್ಲಿ, ಈ ಅರಿವು ಬಂತಂತಂದ್ರೆ ಆ ಅರಿವನ್ನ ಕೊಡುವಂತ ಆ ಮಾರ್ಗದರ್ಶಿಗೆ ನಾವು ಗುರು ಅಂತ ಕರಿಬಹುದು. ಇನ್ ಎ ಲಾರ್ಜರ್ ಸೆನ್ಸ್ ಅಂದ್ರೆ ಒಂದು ದೊಡ್ಡ ಅರ್ಥದಲ್ಲಿ ಹೇಳೋದಾದ್ರೆ, ನಮಗೆ ಅರಿವನ್ನು ಉಂಟು ಮಾಡುವ ವ್ಯಕ್ತಿ ಅದು ಯಾವುದೇ ಆಗಿರ್ಲಿ, ನಮ್ಕಿಂತ ಚಿಕ್ಕವ್ರು ಆಗಿರ್ಬೋದು, ನಮ್ಕಿಂತ ದೊಡ್ಡವರು ಆಗಿರ್ಬೋದು, ಅಥವಾ ಅದು ಪಶು ಪ್ರಾಣಿ ಪಕ್ಷಿಗಳನ್ನು ಆಗಿರ್ಬೋದು, ನಿಸರ್ಗ ಆಗಿರ್ಬಹುದು, ಈ ತರ ಯಾವುದೇ ಘಟನೆಗಳಾಗಿರ್ಬೋದು, ಏನೇ ಆಗಲಿ, ಅದರಿಂದ ನಮಗೆ ಏನಾದ್ರೂ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಅರಿವಿಗೆ ಏನಾದ್ರೂ ಒಂದಿಷ್ಟು ಅಡಿಷನ್ ಆಯ್ತಂದ್ರೆ, ಕೂಡಿತಂದ್ರೆ, ನಮ್ಮ ಜ್ಞಾನ ವೃದ್ಧಿ ಆಯ್ತಂದ್ರೆ, ಆ ವೃದ್ಧಿಯನ್ನು ಮಾಡ್ಲಿಕ್ಕೆ ಕಾರಣರಾದವರೆಲ್ಲರನ್ನು ಸಹಿತ ನಾವು ಗುರು ಅಂತೇಳಿ ಕರಿಬಹುದು. ಇಂತಹ ಗುರುವಿನ ಬಗ್ಗೆ, ಗುರು ಅಂತಂದ್ರೆ ಅದರ ಮೂಲತಃ ಶಬ್ದ ಸಂಸ್ಕೃತ ಶಬ್ದದಲ್ಲಿ ಯಾರು ಬೆಳಕನ್ನು ತೋರಿಸ್ತಾನೆ, ಯಾರು ಅಜ್ಞಾನವನ್ನ ಹೋಗಲಾಡಿಸ್ತಾನೆ, ಯಾರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡಿ ನಾವು ಮುಂದೆ ಬೆಳೀಲಿಕ್ಕೆ ನಮ್ಮ ವಿಕಾಸ ಆಗ್ಲಿಕ್ಕೆ ಸಹಕಾರ ಮಾಡ್ತಾನೆ, ಅವರಿಗೆ ನಾವು ಗುರು ಅಂತೇಳಿ ಕರಿತೇವೆ. ಇಂತಹ ಒಂದು ಗುರು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ. ಇಲ್ಲಿ ಎರಡು ಮುಖ್ಯವಾದಂತ ವಿಷಯ ಇದೆ, ತನ್ನೆಲ್ಲ ಜ್ಞಾನವನ್ನ, ಯಾಕಂದ್ರೆ ಗುರು ದೊಡ್ಡವನಾಗಿರ್ತಾನೆ, ಮೊದ್ಲೇ ಸಾಕಷ್ಟು ಅನುಭವ ಉಳ್ಳವನಾಗಿರ್ತಾನೆ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ. ಇಂತಹ ಒಬ್ಬ ಮೇಧಾವಿ ಗುರುಗಳು ತಮ್ಮದೆಲ್ಲವನ್ನೂ ಸಹಿತ ತಮ್ಮ ಶಿಷ್ಯನಿಗೆ ಧಾರೆ ಇರಲಿ ಸಿದ್ಧರಾಗಿರ್ಬೇಕು. ಆದ್ರೆ ಅದೇ ಹೊತ್ತಿಗೆ

ಇದನ್ನೆಲ್ಲವನ್ನು ಬಾಚಿಕೊಳ್ಳಿಕ್ಕೆ ಅತ್ಯಂತ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಇರುವಂತ ವಿದ್ಯಾರ್ಥಿಗಳು ಇರಬೇಕು. ಆವಾಗ ಒಂದು ಒಳ್ಳೆ ಗುರು ಶಿಷ್ಯ ಪರಂಪರೆ ಒಂದು ಉಂಟಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ತರದ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಿದ್ಧರಾಗಿರುವಂತ ಗುರುಗಳು ಅದೆಲ್ಲವನ್ನ ಬಾಚಿಕೊಂಡು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಉಂಟು ಮಾಡ್ಬೇಕನ್ನುವಂತ ಅನ್ಕೊಂಡಿರುವಂತ ಶಿಷ್ಯವೃಂದ ಅಂತ ಒಂದು ಈ ಗುರು ಶಿಷ್ಯ ಪರಂಪರೆ ನಮ್ ದೇಶದಲ್ಲಿ ಅನಾದಿ ಕಾಲದಿಂದ ಇದೆ. ಅನಾದಿ ಕಾಲದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಯುಗ ಯುಗಗಳಿಂದ ಇದೆ. ಹೀಗೆ ನಾವು ಮುಖ್ಯವಾಗಿ ಗುರು ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ವ್ಯಾಸ ಮಹರ್ಷಿಗಳು. ಯಾರು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬದಂತೆ ಇರುವಂತಹ ಮಹಾಭಾರತವನ್ನ ಹಾಗೆ ಮಹಾಭಾರತವನ್ನ ಬರೆದ್ರು ಆ ವ್ಯಾಸ ಮಹರ್ಷಿಗಳನ್ನ ಮೂಲ ಗುರುಗಳಂತೇಳಿ ನಮ್ಮಲ್ಲಿ ಮನ್ನಿಸ್ತಾರೆ. ಅಂತಹ

ಅನೇಕ ಗುರು ಪರಂಪರೆ ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ. ನೋಡಿ, ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಕೆಲವು ಗುರು ಶಿಷ್ಯ ಪರಂಪರೆಯನ್ನ ನಾನಿಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಯಾಕಂದ್ರೆ ಅದು ನಮ್ಗೆಲ್ಲ ಪ್ರೇರಣೆ ಕೊಡುವಂಥದ್ದು. ಉದಾಹರಣೆಗೆ ನೋಡಿ, ಈಗ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅನ್ಕೊಂಡಿರ್ತಾರೆ, ನಾನು ಅತ್ಯಂತ ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠರಾದಂತಹ ಯೋಧರನ್ನ ತಯಾರು ಮಾಡಬೇಕು, ಅಂತಹ ಗುರು ನಾನಾಗ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಆ ತರದ ಒಂದು ಸಾಮರ್ಥ್ಯವಿರುವಂತಹ ರಾಜಕುಮಾರರಿಗೆ ಮಾತ್ರ, ಅದು ಕುರು ವಂಶದ ವಂಶಸ್ಥರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನು ನೀಡ್ತೇನೆ ಅಂತ ಪ್ರಮಾಣ ಮಾಡಿರ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಏಕಲವ್ಯನಂತ ಒಬ್ಬ ವ್ಯಕ್ತಿಗೆ ತಾನು ಸಹಿತ ಒಬ್ಬ ಅತ್ಯಂತ ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಗುರಿ ಇರುತ್ತೆ ಅವನಿಗೆ. ಅದಕ್ಕೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಕೇಳ್ತಾನೆ, ನಾನು ಒಬ್ಬ ಧನುರ್ಧಾರಿ ಮಾಡಬೇಕು, ನನಗೆ ನೀವು ತರಬೇತಿ ಕೊಡಬೇಕು, ನನ್ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ. ಆದ್ರೆ ದ್ರೋಣಾಚಾರ್ಯ ತಮ್ಮ ಒಂದು ಏನ್ ಪ್ರತಿಜ್ಞೆ ಮಾಡ್ತಾರೆ ಅದಕ್ಕೆ ಗಂಟು ಅಂಟ್ಕೊಂಡು ಏನ್ ಹೇಳ್ತಾರೆ, ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಆದ್ರೆ ಅವನು ಸುಮ್ಮನೆ ಕುತ್ಕೊಳ್ತಾನ, ಇಲ್ಲ, ಅವನು ತಿರುಗಿ ಹೋಗ್ತಾನೆ, ಕಾಡಿನಲ್ಲಿ ಹೋಗ್ತಾನೆ, ಕಾಡಿನಲ್ಲಿ ಒಂದು ಗುಡಿಸಲು ಮಾಡ್ಕೊಳ್ತಾನೆ, ಅಲ್ಲೇನೆ ತಾನೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ, ತನ್ನ ಪಕ್ಕದಲ್ಲಿ ದ್ರೋಣಾಚಾರ್ಯ ನಿಂತು ತನಗೇನೋ ಕೈ ಹಿಡಿದು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಒಂದು ಬಿಲ್ಲು ಬಾಣದ ಒಂದು ವಿದ್ಯೆನ, ಧನುರ್ ವಿದ್ಯೆಯನ್ನ ತಾನು ನಿರಂತರವಾಗಿ ಪ್ರಯತ್ನ ಮಾಡಿ ಕಲಿತ್ಕೊಂಡು ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅವನು ಹೀಗೆ ಕಲಿತಾ ಕಲಿತಾ ಕಲಿತಾ ಪರಿಣಿತನಾಗ್ಬಿಡ್ತಾನೆ ಅಂದ್ರೆ, ಯಾರು ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದ್ರು ಕೌರವರು ಮತ್ತು ಪಾಂಡವರು ಕರ್ಕೊಂಡು ಕಾಡಿನಲ್ಲಿ ಬಂದಾಗ್ಯೂ ಸಹಿತ ಅವ್ರಿಗೆ ಆಶ್ಚರ್ಯ ಐತೆ, ಒಂದು ಬೊಗಳುವ ನಾಯಿನ ಎಲ್ಲೋ ಕಾಣದಂತ ಒಬ್ಬ ಧನುರ್ಧಾರಿ ಎಲ್ಲಿಂದಲೋ ಬಾಣ ಬಿಟ್ಟು ಅದ್ರ ಬಾಯಿ ಮುಚ್ಚಿಸ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ, ಇಂಥ ಎಕ್ಸ್ಪರ್ಟ್ ಯಾರಿದ್ದಾರೆ, ನಾನು ಆ ವಿದ್ಯೆನ ಇನ್ನು ನನ್ನ ಪಾಂಡವರು ಮತ್ತು ಕೌರಿಗೆನ್ನೇ ಕಲ್ಸಿಲ್ಲ, ಇದನ್ನ ಯಾರು ಇವರು ಅಂತಂತೆ. ಅವನ್ನೆಲ್ಲ ಹುಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿ ಇಟ್ಕೊಂಡು ಕೈಯಲ್ಲಿ ಬಿನ್ನು ಬಾಣ ಇಟ್ಕೊಂಡು ಇವನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಹೇಗ್ ಕಲಿತ ಇವನು ನೋಡಿ. ಗುರು ಯಾರು ಕೈ ಹಿಡಿದು ದ್ರೋಣಾಚಾರ್ಯ ಅವ್ರನ್ನ ಕೈ ಏನ್ ಹಿಡಿದು ಕಲಿಸ್ಲಿಲ್ಲ, ಹೀಗೆ ಬಿಡಬೇಕಂತ ಗುರಿ ಹೇಗೆ ಇಡಬೇಕನ್ನೋ ತಿಳಿಸ್ಲಿಲ್ಲ, ಬಿಲ್ಲಿಗೆ ಹದೆ ಹೇಗೆ ಇರಿಸ್ಬೇಕನ್ನೋ ತಿಳಿಸ್ಲಿಲ್ಲ. ಆದ್ರೆ ಅದನ್ನೆಲ್ಲವನ್ನ ಕಲ್ಪನೆ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತ್ಯಂತ ವಿಶ್ವಾಸವನ್ನಿಟ್ಟು ತನ್ನಷ್ಟಕ್ಕೆ ತಾನು ಕಲಿತನಲ್ಲ ಏಕಲವ್ಯ, ನಮಗೊಂದು ಆದರ್ಶ. ಅಂದ್ರೆ ಎಲ್ಲಿ ನಿಷ್ಠೆ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ, ಎಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ಸತತ ಪ್ರಯತ್ನ ಇರುತ್ತೆ, ಅಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸಬಹುದು ಅಂತೇಳಿ ಈಗಲೇ ತೋರಿಸ್ಕೊಡುತ್ತೆ. ನೋಡಿ, ಅಷ್ಟಾದಾಗ್ಯೂ ಅವನು ಹೇಳ್ತಾನೆ, ದ್ರೋಣಾಚಾರ್ಯ ಬಂದಾಗ ಹೇಳ್ತಾರೆ, ಗುರುಗಳೇ ನಿಮ್ಮ ಕೃಪೆಯಿಂದಲೇ ನಾನು ಇದನ್ನೆಲ್ಲ ಕಲ್ತಿರೋದು, ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಕೊಂಡು ನೀವೇ ಅದೇ ಆದರ್ಶ ಅಂತ ತಿಳ್ಕೊಂಡು ಮಾಡಿಕೊಂಡಿರೋದು ಅಂತ ಹೇಳ್ತಾನೆ. ಆದ್ರೆ ಗುರುಗಳು ಹಂಗ ನೀವು ನಂಗೆ ಗುರುದಕ್ಷಿಣೆನೇ ಕೊಟ್ಟಿಲ್ಲಲ್ಲ ಅಂತಂದಾಗ ಅವ್ರು ಕೇಳಿದಂತೆ ಅವ್ರ ಹೆಬ್ಬರಳನ್ನೇ ಕೊಟ್ಟು ಬಿಡ್ತಾನೆ ಅಂದ್ರೆ ಅದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅವನು. ಅಂದ್ರೆ ಈ ಒಂದು ಇತ್ತಂತ ಒಂದು ಶ್ರೇಷ್ಠವಾದಂತ ಗುರು ಶಿಷ್ಯ ಪರಂಪರೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗ ಅನೇಕ ಸಂದರ್ಭಗಳನ್ನ ನಾವು ನೋಡಬಹುದು. ರಾಮಕೃಷ್ಣ ಪರಮಹಂಸರು, ಅದಕ್ಕಿಂತ ಮೊದಲು ಚಾಣಕ್ಯ ಮತ್ತು ಚಂದ್ರಗುಪ್ತ, ಯಾವ ಒಂದು ರಾಜವಂಶ ಆಗಷ್ಟೇ ಪರದೇಶಿಯರ ಒಂದು ವಶಕ್ಕೆ ಒಳಗೆ ಹೋಗ್ತಾ ಯಾವ ಒಂದು ಗುಪ್ತ ಸಾಮ್ರಾಜ್ಯ ಮುಳುಗಿ ಹೋಗಿತ್ತು, ಭ್ರಷ್ಟತೆಯಲ್ಲಿ ತೊಡಗಿಬಿಟ್ಟಿತ್ತು, ವಿದೇಶಿಯರನ್ನು ಸುಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು, ಅಂತಹ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನಿಸ್ತದೆ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು, ಇದನ್ನ ಅವನ ಹತ್ರ ಸೈನ್ಯರೇ ಇಲ್ಲ, ಅವನೊಬ್ಬ ಬ್ರಾಹ್ಮಣ ಗುರು ಅಷ್ಟೇ, ಆದ್ರೆ ಇದನ್ನ ಹೇಗ್ ಮಾಡೋದು. ಆದ್ರೆ ಅವನು ಸಂಕಲ್ಪ ಮಾಡ್ತಾನೆ ಚಾಣಕ್ಯ, ಇಲ್ಲ ಈ ಭ್ರಷ್ಟತೆಯನ್ನು ಹೋಗಲಾಡಿಸಿ ಒಂದು ವಿಶಿಷ್ಟ ಪಡೆಯನ್ನು ಕಟ್ಟಬೇಕಂದಾಗ ಚಂದ್ರಗುಪ್ತ ಅವ್ರ ಕಣ್ಣಿಗೆ ಕಾಣ್ತಾನೆ, ಚಂದ್ರಗುಪ್ತನಿಗೆ ತರಬೇತಿಯನ್ನು ಕೊಡ್ತಾನೆ, ಕಡೆಗೆ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಯಾವರ ಒಂದು ಗುಪ್ತರ ಯುಗ, ಸುವರ್ಣ ಯುಗ ಅಂತೇಳಿ ಭಾರತದ ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿದೆ, ಅಂತಹ ಒಂದು ದೊಡ್ಡ ಶ್ರೇಷ್ಠವಾದಂತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅಂದ್ರೆ ಚಂದ್ರಗುಪ್ತ ಇಬ್ರು ಕೂಡಿ ಭ್ರಷ್ಟೆಯಿಂದ ತುಂಬಾ ತುಳುಕ್ತಿದ್ದ ಒಂದು ಸಾಮ್ರಾಜ್ಯವನ್ನ ಕಿತ್ತು ಹೋಗುದು, ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನೀವು ಬನ್ನಿ ನಮ್ಮ ರಾಜ್ಯಕ್ಕೇನೆ ಬನ್ನಿ, ಎಲ್ಲಿ ಸುತ್ತಲೆಲ್ಲ ಯವನರು ಕೂಡ್ಕೊಂಡಿರ್ತಾರೆ, ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ಇರುತ್ತೆ, ಬಿಜಾಪುರದಲ್ಲಿ ಬಿಜಾಪುರ ಸುಲ್ತಾನ್ರು ಇರ್ತಾರೆ, ಇನ್ನೊಂದ್ ಕಡೆ ಬಹುಮನಿ ಸುಲ್ತಾನ್ರು ಇರ್ತಾರೆ, ಈ ಕಡೆಗೆ ಹೈದರಾಬಾದಿನ ನಿಜಾಮ್ರು ಇರ್ತಾರೆ, ಇನ್ನೊಂದ್ ಕಡೆ ಪೋರ್ತುಗೀಸರು ಇರ್ತಾರೆ, ಇವೆಲ್ಲರ ಮಧ್ಯೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಒಂದು ಪರಿಕಲ್ಪನೆಯನ್ನು ಮಾಡಿದ್ರು ಹಕ್ಕಬುಕರು. ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟುವಂತವರು ವಿದ್ಯಾರಣ್ಯರು. ವಿದ್ಯಾರಣ್ಯರು ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ತಾವು ಮಾಡೋ ಕೆಲಸದ ಜೊತೆಗೆ ಅವರು ಅನ್ಕೊಳ್ತಾರೆ, ನಾನು ಈ ತರ ಬರೀ ಜನರಿಗೆ ವಿಧರ್ಮೀಯರಿಂದ ರಕ್ಷಿಸ್ಬೇಕನ್ನೋ ನಿಜವಾಗಿ ಗೊತ್ತಿರುತ್ತೆ. ಅದನ್ನ ಅರಿವು ಉಂಟು ಮಾಡೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಸುಮಾರು 400 ವರ್ಷ ಈ ಸಾಮ್ರಾಜ್ಯ ನಡೀತದೆ.
ಅಂದ್ರೆ ಒಬ್ಬ ಗುರು ಮತ್ತು ಶಿಷ್ಯರ ಪರಂಪರೆಯ ಕಾರಣದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ತನ್ನ ಹೆಸರನ್ನ

ಖ್ಯಾತಿಯನ್ನ ಉಳಿಸಿಕೊಂಡಿದೆ. ರಾಮಕೃಷ್ಣ ಪರಮಹಂಸರು ಅಂತ ಶ್ರೇಷ್ಠ ಗುರುಗಳು, ಅವ್ರು ಎಷ್ಟು ಜೀವನ ಕುರುಚಲ ಗಡ್ಡ ಬರೀ ಮೈ ಒಂದು ಪಂಜೆ ಹುಟ್ಟಿರುವಂತದ್ದು ಎಲ್ಲೋ ನೆಟ್ಟಂತ ದೃಷ್ಟಿಗಳು, ಆದ್ರೆ ಅವರ ವಿಚಾರ ಎಷ್ಟು ಉದಾತ್ತವಾದದ್ದು. ಇಡೀ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಬೇಕು, ಈ ಜನರಿಗೆ ತಮ್ಮ ಒಂದು ಗುಲಾಮಿತನದಿಂದ ಹೊರಗೆ ಬರುವಂತೆ ಮಾರ್ಗದರ್ಶನ ಮಾಡಬೇಕು ಅಂತ ಹಾತಿರಿತಿರ್ತಾರೆ. ಅಂತ ಒಬ್ಬ ಒಳ್ಳೆ ಶಿಷ್ಯ ಬೇಕಲ್ಲ ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಯಾವಾಗ ನರೇಂದ್ರ ದಕ್ಷಿಣದ ಕಾಳಿಯ ದೇವಸ್ಥಾನ ಇವರು ಇರೋ ಅಲ್ಲಿಗೆ ಬರ್ತಾನೆ, ಅವ್ರಿಗೆ ಅನಿಸುತ್ತೆ ಯಾಕೆ ನರೇಂದ್ರ ಇಷ್ಟು ಲೇಟ್ ಮಾಡಿದಿ, ನೀನು ಯಾವಾಗ್ಲೂ ಬರ್ಬೇಕಾಗಿತ್ತಲ್ಲ ಅಂತೇಳಿ ಹಾತುರಿತಿರ್ತಾರೆ, ಹೇಳ್ತಾರೆ. ಆ ನಂತರ ನೋಡಿ, ರಾಮಕೃಷ್ಣ ಪರಮಹಂಸರ ಅತ್ಯಂತ ಶ್ರೇಷ್ಠವಾದಂತಹ 12 ಶಿಷ್ಯಂದ್ರು ಇಡೀ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ. ವಿವೇಕಾನಂದರು ಮಾಡಿದ್ದು ಕಥೆ ಅಂತ ನಮ್ಗೆ ಗೊತ್ತಿದೆ. ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತದ ಬಗ್ಗೆ ಇಟ್ಟಿರುವಂತ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ಭಾರತ ಒಂದು ಹೇಗೆ ಒಂದು ಶ್ರೇಷ್ಠ ರಾಷ್ಟ್ರ, ಹೇಗೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತಿ ಇದೆ, ಅದ್ರ ಮುಂದೆ ಇಡೀ ಜಗತ್ತು ತಲೆಬಾಗಬೇಕು ಅನ್ನೋದನ್ನ ಅವ್ರಿಗೆ ಇಡೀ ಮನಗಾಣಿಸಿಕೊಡ್ತಾರೆ ವಿವೇಕಾನಂದರು. ಅಂತಹ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಶಿಷ್ಯನನ್ನ ರಾಮಕೃಷ್ಣ ಪರಮಹಂಸ ಮಾಡ್ತಾರೆ. ಹಾಗೆ ಸುಮ್ನೆ ಬರೀ ಆಧ್ಯಾತ್ಮ ಅಲ್ಲ, ಅವ್ರು ಎಷ್ಟು ಏನು ಪ್ರಾಯೋಗಿಕ ಚಿಂತಕರಾಗಿರ್ತಾರೆ ಅಂತ ನೋಡ್ಕೊಳ್ಳಿ. ಅವನು ನರೇಂದ್ರ ನನಗೆ ದೇವ್ರು ಬೇಕು, ದೇವ್ರು ತೋರಿಸಿ, ದೇವ್ರು ತೋರಿಸಿ ಅಂತಂದು ಕೇಳಿದಾಗ ಪರಮಹಂಸರು ಹೇಳ್ತಾರೆ, ಏನಕ್ಕೆ ದೇವ್ರು ನೋಡ್ತೀಯ ನೀನು ಅಂತ ಅವ್ರು ಹೇಳ್ತಾರೆ. ದೇವ್ರು ನನಗೆ ಮುಕ್ತಿ ಬೇಕಲ್ಲ, ನನಗೆ ಮೋಕ್ಷ ಬೇಕಲ್ಲ, ಈ ಸಂಸಾರದ ಜಂಜಾಟದಿಂದ ನಾನು ಪಾರಾಗಬೇಕಲ್ಲ, ಅದಕ್ಕೆ ನನಗೆ ಆ ಮುಕ್ತಿಯ ಮಾರ್ಗವನ್ನು ತೋರಿಸ್ಲಿಕ್ಕೆ ದೇವ್ರನ್ನು ತೋರಿಸಿ ನೀವು ಮಾತ್ರ ತೋರಿಸ್ತೀರ ಅಂತ ಅನೇಕ ಜನ ನನ್ಗೆ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ಅವಾಗ ನಗ್ತಾರೆ ಅವರು, ಹುಚ್ಚ, ನೀನು ಬಂದಿರೋದು ನಿನ್ನ ಸ್ವಂತ ಮುಕ್ತಿಗಾಗಲ್ಲ, ನಿನ್ನ ಸ್ವಾರ್ಥಕ್ಕೋಸ್ಕರ ಬೇಡುವ ಮೋಕ್ಷಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಡೀ ಸಮಾಜಕ್ಕೆ ನೀವು ಮುಕ್ತಿಯನ್ನು ಕೊಡಬೇಕು. ಯಾವ ಭಾರತ ಮಾತೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡು ತೊಳೆದಾಡ್ತಾಳೆ ಗುಲಾಮಗಿರಿಯಲ್ಲಿ, ಆ ಇದರಿಂದ ಅವಳಿಗೆ ಮುಕ್ತಿಯನ್ನು ಕೊಡಿಸ್ಬೇಕು, ಅಂತಹ ಮೋಕ್ಷವನ್ನು ನೀನ್ ಪಡಿಬೇಕು ಹೊರತು ನಿನ್ನ ಸ್ವಂತಕ್ಕಲ್ಲ ಅಂತ ಹೇಳ್ತಾರೆ. ಅವಾಗ ವಿವೇಕಾನಂದರಿಗೆ ತಮ್ಮ ಈ ಒಂದು ಜನ್ಮದ ಸಾರ್ಥಕತೆ ಎಲ್ಲಿದೆ ಅನ್ನೋದು ಅರ್ಥ ಆಗ್ತದೆ. ಅವಾಗ ಅವ್ರು ಮನಗಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ರಾಮಕೃಷ್ಣ ಗುರುಗಳೇ ನೀವು ಹೇಳಿದ್ರೆ ಅಂದ್ರೆ ಅದು ಸರಿಯಾಗಿರ್ಲೇಬೇಕು, ನಾನು ಭಾರತ ಮಾತೆಯ ಈ ಒಂದು ಗುಲಾಮಿತನವನ್ನ ಹೋಗಲಾಡಿಸ್ಬೇಕಂದ್ರೆ ಒಂದು ಜನ್ಮ ಅಲ್ಲ 1000 ಜನ್ಮ ಆದ್ರೂ ನಾನು ಇಲ್ಲಿ ತಳೆದು ಬರ್ತೇನೆ, ನನಗೆ ಮೋಕ್ಷ ಬೇಡ, ಮುಕ್ತಿ ಬೇಡ, ನಾನು ಭಾರತ ಮಾತೆ ಸೇವೆಗಾಗಿ ನನ್ನ ಇಡೀ ಜೀವನವನ್ನ ಮುಡುಪಾಗಿಡ್ತೇನೆ ಅಂತ ಹೇಳ್ತಾರೆ. ಅವರ ಪ್ರಭಾವದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯ ಯೋಧರು, ಇವತ್ ಯಾರು ಸ್ವಾತಂತ್ರ್ಯ ಯೋಧರು ನಾವು ಕಲಿತೇವೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ನೀವು ಯಾರನ್ನೇ ಉಲ್ಲೇಖ ಮಾಡಿ, ತಿಲಕರು, ಗೋಖಲೆ ಅವರು, ನೀವು ಯಾರೇ ಯಾರದೇ ಹೆಸರನ್ನ ಹೇಳಿ, ಅವರೆಲ್ಲರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿರುತ್ತೆ. ಅವರ ಮಾಡಿರುವ ಕಾರ್ಯ ಮತ್ತು ಅವರು ಬರೆದಿರುವ ಸಾಹಿತ್ಯದಿಂದ ಪ್ರೇರಣೆಗೊಂಡು ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಇಂತಹ ಒಂದು ದೊಡ್ಡ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರ ಈ ಶಿಷ್ಯ ಪರಂಪರೆ ಈ ದೇಶವನ್ನ ಒಂದು ಉನ್ನತಿಯ ಕಡೆಗೆ ಒಯ್ಯಲಿಕ್ಕೆ ಕಾರಣ ಆಗಿದೆ. ಹೀಗೆ ಅನೇಕ ಸಂದರ್ಭಗಳು. ಈಗ ಸರ್ವಪಲ್ಲಿ ರಾಧಾಕೃಷ್ಣರು, ಅವರು ಎಂತಹ ಶ್ರೇಷ್ಠ ಗುರುಗಳಾಗಿದ್ರು ಗೊತ್ತಾ, ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಅವರಾಗಿದ್ರು. ಅವರು ರಾಷ್ಟ್ರಪತಿ ಆಗಿದ್ರು ಸಹಿತ ಒಬ್ಬ ಶಿಕ್ಷಕನ ತಾವಾಗಿದ್ರು ಅನ್ನೋದನ್ನ ಮರಿತಿರ್ಲಿಲ್ಲ. ಅಷ್ಟೇ ಅಲ್ಲ, ಅವರ ಹೆಸರು ಇಡೀ ಜಗತ್ತಿನ ಸರ್ವಶ್ರೇಷ್ಠ ಪಾರಿತೋಷಕ ಅಂತ ನಾವೇನ್ ಕರಿತೇವೆ ನೋಬೆಲ್ ಪಾರಿತೋಷಕಕ್ಕೆ, ಸುಮಾರು 16 ಸಲ ತತ್ವಶಾಸ್ತ್ರಕ್ಕಾಗಿ, ಅಷ್ಟೇ 11 ಸಲ ಶಿಕ್ಷಣದ ಉದ್ದೇಶಕ್ಕಾಗಿ ಅವರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡಬೇಕಂತ ಶಿಫಾರಸು ಮಾಡಲಾಗಿತ್ತು. ಅಂದ್ರೆ ಸುಮಾರು 27 ಸಲ ಅವರ ಹೆಸರನ್ನ ನೋಬೆಲ್ ಪಾರಿತೋಷಕಕ್ಕೆ ಶಿಫಾರಸು ಮಾಡಿರ್ತಾರೆ. ಅದೃಷ್ಟವಶಾತ್ ಅವ್ರದ್ದು ಏನೋ ದುರದೃಷ್ಟವಶಾತ್ ಅವ್ರು ಸಿಕ್ಕಿಲ್ಲ, ದಟ್ ಇಸ್ ಡಿಫ್ರೆಂಟ್. ಆದ್ರೆ ಒಬ್ಬ ಭಾರತೀಯ ವ್ಯಕ್ತಿಯ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಅವರ ಸೇವೆಯನ್ನ ಶಿಕ್ಷಣ ಮತ್ತು ಏನೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿ ಈ ತರ ಶಿಫಾರಸು ಮಾಡಿರ್ತಾರೆ. ಅಂತಹ ವ್ಯಕ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಅಧ್ಯಾಪಕ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕಲ್ಕತ್ತಾಕ್ಕೆ ವರ್ಗವಾಗಿ ಹೋಗುವಂತ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಅವರ ಶಿಷ್ಯಂದ್ರೆಲ್ಲ ಅವ್ರ ಮೇಲೆ ಎಷ್ಟೊಂದು ವಿಶ್ವಾಸ, ಪ್ರೀತಿಯನ್ನ, ಗೌರವವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಮಾನಸ ಗಂಗೋತ್ರಿ ಅಂತ ಹೇಳಿ ನಾವೇನು ಮೈಸೂರು ವಿಶ್ವವಿದ್ಯಾಲಯ ಕರಿತೇವೆ, ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ನಿಂದ ಹಿಡಿದು ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಅವರನ್ನ ಒಂದು ಚಾರೋಟ ಅಂದ್ರೆ ಒಂದು ರಥದಲ್ಲಿ ಅವ್ರನ್ನ ಮಾಡಿ ಕುಂದಿರ್ತಾರೆ. ಆ ರಥವನ್ನೇ ಎಳಿಲಿಕ್ಕೆ ಕುದುರೆಗಳೇ ಇರೋದಿಲ್ಲ, ಯಾರು ಮೋಟರ್ ಇರೋದಿಲ್ಲ. ಏನ್ ಮಾಡ್ತಾರೆ, ಈ ದೇಶದ ಯಾರು ಸರ್ವಶ್ರೇಷ್ಠ ಅಧ್ಯಾಪಕರುಗಳು, ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅಂತವ್ರು ಇರ್ತಾರೆ, ಅಂತವ್ರದನ್ನ ಎಳಿಲಿಕ್ಕೆ ಪ್ರಯತ್ನ. ಯಾಕಂದ್ರೆ ಅವರೆಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲ್ತಿರ್ತಾರೆ, ಶಿಕ್ಷಣವನ್ನು ಪಡೆದಿರ್ತಾರೆ, ಅವರು ಶಿಷ್ಯರಾಗಿರ್ತಾರೆ.

0: ಎಲ್ಲ ಸೇರಿ ಅವರನ್ನ ಮಾನಸ ಗಂಗೋತ್ರಿಯಿಂದ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಎಳ್ಕೊಂಡು ಬರ್ತಾರೆ. ಇದು ಇವತ್ತಿನವರೆಗೂ ಸಹಿತ ಹೇಗೆ ಈ ದೇಶದಲ್ಲಿ ಗುರುಗಳ ಬಗ್ಗೆ ಶಿಷ್ಯಂದರು ಇರುವಂತಹ ಒಂದು ಅಪಾರವಾದ ನಂಬಿಕೆ, ವಿಶ್ವಾಸ, ಗೌರವ, ಪ್ರೀತಿಗಳನ್ನ ತೋರಿಸ್ತದೆ. ಈ ರೀತಿ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಒಂದು ಬಲಾಢ್ಯವಾದಂತಹ ಗುರು ಶಿಷ್ಯ ಪರಂಪರೆ ಇದೆ. ಹೀಗಾಗಿ ಆದ್ರೆ ಇವತ್ತು ನಾವು ಕಾಣ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನೋಡಿ, ತೀರಿ ಇತ್ತೀಚೆಗೆ ಇನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ಸರ್ವಶ್ರೇಷ್ಠ ವಿಜ್ಞಾನಿ ಆಗಿದ್ರು. ನಮ್ಮ ದೇಶದಲ್ಲಿ ಕ್ಷಿಪಣಿಯ ತಾಂತ್ರಿಕತೆಯನ್ನ ಅಭಿವೃದ್ಧಿಪಡಿಸಲು ಅವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇವತ್ತು ನಾವೇನು ತೀರಾ ಇತ್ತೀಚೆಗೆ ಫಾಲ್ಗಾಮಾ ಪ್ರಕರಣದಲ್ಲಿ ನಮ್ಮ ದೇಶ ಒಂದು ಮೇಲುಗೈ ಸಾಧಿಸ್ತು, ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಏನು ತೋರಿಸಿಕೊಡ್ತು, ಪಾಕಿಸ್ತಾನದಿಂದ ನೂರಾರು ಏನೋ ಕ್ಷಿಪಣಿಗಳು ಬಂದರೂ ಸಹಿತ ಅವನ್ನ ಆಕಾಶದಲ್ಲೇನೆ ಅವನ್ನ ವ್ಯರ್ಥ ಮಾಡಿ ಬಿಡುವ ಹಾಗೆ ನಮ್ಮ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಅದಕ್ಕೆ ಅದರೆಲ್ಲರ ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ ಒಂದು ಬುದ್ಧಿಮತ್ತೆ ಇದೆ. ಅಂತವರು ಸಹಿತ ತಾವು ರಾಷ್ಟ್ರಪತಿಯಾಗಿ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಆಗಿದ್ರೂ ಸಹಿತ ಅದ್ಯಾವ ಹಮ್ಮು ಬಿಮ್ಮನ್ನು ಇಟ್ಕೊಳ್ದೇನೆ ಯಾವ ತಾವು ದೇಶದ ಯಾವುದೇ ಭಾಗದಲ್ಲಿ ಹೋದ್ರೂ ಸಹಿತ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವರ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಿದ್ರು, ಸಂವಹನ ಮಾಡ್ತಿದ್ರು, ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅಷ್ಟೇ ಅಲ್ಲ, ಅವರಿಗೆ ದೇಶಕ್ಕೋಸ್ಕರ ನೀವು ಏನನ್ನಾದ್ರೂ ಮಾಡಬೇಕು, ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು. ಹೀಗೆ ಅನೇಕ ಜನ ವಿದ್ಯಾರ್ಥಿ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ತಮ್ಮ ಇಡೀ ಸರ್ವಸ್ವ ಜೀವನವನ್ನ ಗೊತ್ತಿರುವಂತ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಜ್ಞಾನ ಧಾರೆ ಎರಿಬೇಕು ಪಡೆದುಕೊಂಡು ದೇಶದ ಒಂದು ಒಳಿತಿಗಾಗಿ ತಮ್ಮೆಲ್ಲ ಕೆಲಸವನ್ನ ಮಾಡ್ಬೇಕು ಅವ್ರದ್ದಾಗಿರ್ತದೆ ಇವತ್ತಿನ. ಹೇಗೆ ಅದ್ರಿಂದ ನಾವು ಶಿಕ್ಷಕರಾದಂತವ್ರು ಅರ್ಥ ಮಾಡ್ಕೋಬೇಕು, ನಾವು ಕೇವಲ ಶಿಕ್ಷಕರಾಗಿ ಮಾತ್ರ ಉಳಿಬಾರ್ದು, ಗುರುಗಳಾಗಬೇಕು. ಗುರುಗಳಂದ್ರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಶಿಷ್ಯ ಹಾತೊರೆದು ಮಾರ್ಗದರ್ಶನಕ್ಕಾಗಿ ಬಂದ್ರೆ ಅವರಿಗೆ ಯಾವುದೇ ರೀತಿ ಅವ್ರನ್ನ ಸ್ವೀಕಾರ ಮಾಡಬೇಕು ಮತ್ತೆ ಅವರಿಗೆ ತನ್ನ ಕಡೆಯಿಂದ ಏನು ಸಾಧ್ಯ ಇದೆ ಅದನ್ನ ಸಹಾಯ ಮಾಡುವಂತ ಅಂತ ಅನೇಕ ಗುರುಗಳು ಇವತ್ತು ಸಹಿತ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಬೇರೆ ಬೇರೆ ಶಾಲಾ ಕಾಲೇಜುಗಳು ಈಗಲೂ ಸಹಿತ ನಮ್ಗೆ ಸಿಗ್ತಾರೆ. ಈ ಕಾರಣಕ್ಕೋಸ್ಕರನೇ ಇಡೀ ಸಮಾಜದಲ್ಲಿ ನಾವು ಯಾವ ಎಲ್ಲರಿಗಿಂತ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಮ್ಮ ಪಾಲಕರಂತ ನಾವು ಅನ್ಕೊಂಡಿರೋದು ನಮ್ಮ ಶಿಕ್ಷಕರನ್ನ, ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಾವು ಹೆಚ್ಚು ಗೌರವವನ್ನ ನಾವು ಕೊಡುವಂಥದ್ದು ನಮ್ಮ ಶಿಕ್ಷಕರಿಗೆ. ಕಾರಣ ಯಾಕೆಂದ್ರೆ ಆ ಶಿಕ್ಷಕ ಅಷ್ಟೇ ಅಲ್ಲ, ಅವನು ಗುರು, ನನಗೆ ಗುರಿಯನ್ನ ತೋರಿಸುವ, ನಮಗೆ ಮಾರ್ಗದರ್ಶನವನ್ನ ಮಾಡುವಂತಹ, ನಮ್ಮ ಜೀವನವನ್ನ, ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಒಬ್ಬ ಕಲಾಕಾರ ಅವನು. ಆದ್ದರಿಂದ ಆ ಗುರುವನ್ನ ನಾವು ಗೌರವಿಸ್ತೇವೆ. ಇಂತಹ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಮಹತ್ತರವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರುವಂತಹ ಚೌಕಟ್ಟಿನಲ್ಲೇನೆ ನಾವು ಅನುವು ಮಾಡಿಕೊಂಡು ಈ ತರದ ನಮ್ಮ ಇಡೀ ದೇಶದ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಈ ಮಹಾನ್ ವ್ಯಕ್ತಿಗಳು, ಮಹಾನ್ ಗುರುಗಳು, ವ್ಯಾಸರಿಂದ ಆದಿಯಾಗಿ ವಾಲ್ಮೀಕಿ ವಿಶ್ವಾಮಿತ್ರರಿಂದ ಹಿಡಿದು ಚಾಣಕ್ಯರಂತಹ ವಿದ್ಯಾರಣ್ಯರಂತಹ ಡಾಕ್ಟರ್ ರಾಧಾಕೃಷ್ಣರಂತಹ, ಗುರು ಗೋವಿಂದ ಸಿಂಗ್ರಂತಹ, ಶಿಶುನಾಳ ಶರೀಫರ ಗುರುಗಳಾದಂತಹ ಗುರು ಗೋವಿಂದ ಭಟ್ರಂತಹ ಅನೇಕ ಜನ ಗುರುಗಳು ಇವತ್ತಿಗೂ ನಮ್ಗೆ ಸಿಗ್ತಾರೆ. ಅಂತಹ ಗುರುಗಳನ್ನ ನಾವು ನೆನಪಿಸ್ಬೇಕು, ಅವರ ಹಿನ್ನೆಲೆಯನ್ನ, ಆ ಗುರು ಶಿಷ್ಯ ಪರಂಪರೆಯ ಸಂಬಂಧವನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಡಬೇಕು. ಅದರಿಂದ ಖಂಡಿತವಾಗಿ ಪ್ರೇರೇಪಣೆಯನ್ನ ಪಡೆದಂತ ನಮ್ಮ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನ ಮಂಡಿಸಿದ್ದೇನೆ. ನನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಗುರು ಶಿಷ್ಯ ಪರಂಪರೆ ಕುರಿತು ಬೆಂಗಳೂರಿನ ನೃಪತುಂಗ ವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪ್ರಸನ್ನ ಕುಮಾರ್, ದಿವ್ಯ, ಗಾನವಿ, ಪ್ರಭಾ, ಮಾದೇವಸ್ವಾಮಿ ಮತ್ತು ಅಪ್ಪಣ್ಣರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಶ್ರೀಯುತ ಪ್ರಸನ್ನ ಕುಮಾರ್, ದಿವ್ಯ, ಗಾನವಿ, ಪ್ರಭಾ, ಮಹದೇವಸ್ವಾಮಿ ಹಾಗೂ ಅಪ್ಪಣ್ಣರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಹೆನ್ರಿ ಡ್ಯುನಾಂಟ್ ರವರ ಜನ್ಮ ದಿನಾಚರಣೆ. ಯಾರಿ ಹೆನ್ರಿ ಡ್ಯುನಾಂಟ್ ಅಂದರೆ, ಹೆನ್ರಿ ಡ್ಯುನಾಂಟ್ ರವರ ಜೀವನ ಮೇ 8 1828 ಆರಂಭಗೊಂಡು ಅಕ್ಟೋಬರ್ 30 1910 ಕೊನೆಗೊಂಡಿತು. ಇವರು ಶ್ರೀಮಂತ ಮನೆಯಲ್ಲಿ ಜನಿಸಿದರು, ಆದರೆ ಒಂದು ಧರ್ಮಶಾಲೆಯಲ್ಲಿ ನಿಧನರಾದರು. ಮಧ್ಯ ವಯಸ್ಸಿನಲ್ಲಿ ಅವರು ಸಂಪೂರ್ಣ ಅಸ್ಪೃಶ್ಯತೆಯೊಂದಿಗೆ ದೊಡ್ಡ ಖ್ಯಾತಿಯನ್ನ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನ ದಿವಾಳಿತನದೊಂದಿಗೆ ಹೊಂದಿಕೊಂಡರು. ವೃದ್ಧಾಪ್ಯದಲ್ಲಿ ಅವರು ಒಂದು ಕಾಲದಲ್ಲಿ ಆಭರಣದಕ್ಕಿಂತ ಜಿನೀವನ್ ಸಮಾಜದಿಂದ ವಾಸ್ತವಿಕವಾಗಿ ಗಡಿಪಾರು ಮಾಡಲಾಯಿತು ಮತ್ತು ಒಂಟಿ ಕೋಣೆಯಲ್ಲಿ ನಿಧನರಾದರು. ಕಹಿ ಪುರಾವಿಯನ್ನ ಬಿಟ್ಟು ಹೋದರು. ಅವರ ಉತ್ಸಾಹ ಭರಿತ ಮಾನವೀಯತೆಯು ಅವರ ಜೀವನದಲ್ಲಿ ನಿರಂತರವಾಗಿತ್ತು ಮತ್ತು ರೆಡ್ ಕ್ರಾಸ್ ರವರ ಜೀವದ ಸ್ಮಾರಕವಾಗಿತ್ತು. ಹೆನ್ರಿ ಡ್ಯುನಾಂಟ್ ರವರು ಜನಿಸಿದ ಜಿನೀವಾ ಕುಟುಂಬವು ಧಾರ್ಮಿಕ, ಮಾನವೀಯ ಮತ್ತು ನಾಗರಿಕ ಮನಸ್ಸಿನದಾಗಿತ್ತು. ಅವರ ಜೀವನದ ಮೊದಲ ಭಾಗದಲ್ಲಿ ಡ್ಯುನಾಂಟ್ ಧಾರ್ಮಿಕ ಚಟುವಟಿಕೆಗಳಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡರು ಮತ್ತು ಸ್ವಲ್ಪ ಸಮಯದವರೆಗೆ ಯುವ ಪುರುಷರ ಕ್ರಿಶ್ಚಿಯನ್ ಸಂಘದ ಪ್ರತಿನಿಧಿಯಾಗಿ ಫ್ರಾನ್ಸ್, ಬೆಲ್ಜಿಯಂ ಮತ್ತು ಹಾಲೆಂಡ್ನಲ್ಲಿ ಪ್ರಯಾಣಿಸುತ್ತಾ ಪೂರ್ಣ ಸಮಯದ ಕೆಲಸದಲ್ಲಿ ತೊಡಗಿದರು. ಇವರು 26 ವರ್ಷದವನಿದ್ದಾಗ ಡ್ಯುನಾಂಟ್ ಉತ್ತರ ಆಫ್ರಿಕಾ ಮತ್ತು ಸಿಸಿಲಿಯನ್ನಲ್ಲಿ ಕಂಪನಿ ಜೆನಿವಿಯಸ್ ಡೆಸ್ ಕಾಲೋನಿಯಸ್ ಡಿ ಸರ್ಟಿಫೈಡ್ ಪ್ರತಿನಿಧಿಯಾಗಿ ವ್ಯಾಪಾರ ಮತ್ತು ಜಗತ್ತನ್ನು ಪ್ರವೇಶಿಸಿದರು. 1858 ಅವರು ಮೊದಲ ಪುಸ್ತಕ ನೋಟಿಸ್ ಸೂರ್ ಲಾಲ್ ರಿಜೆಕ್ಷನ್ ಡಿ ಟ್ಯೂಷನ್ ಅನ್ನು ಪ್ರಕಟಿಸಿದರು. ಇದು ಹೆಚ್ಚು ಪ್ರಯಾಣದ ಅವಲೋಕನವಾಗಿತ್ತು. ವಾಣಿಜ್ಯ ಶಿಷ್ಯವೃತ್ತಿಯನ್ನು ಪೂರೈಸಿದ ನಂತರ ಡ್ಯುನಾಂಟ್ ಒಂದು ಧೈರ್ಯಶಾಲಿ ಹಣಕಾಸು ಯೋಜನೆಯನ್ನು ರೂಪಿಸಿದರು. ಅಲ್ಜೀರಿಯಾದ ಮಾನ್ಸ್ ಗೆಮಿಮಿನ್ಸ್ ಹಣಕಾಸು ಮತ್ತು ಕೈಗಾರಿಕಾ ಕಂಪನಿಯ ಅಧ್ಯಕ್ಷರಾಗಿ ದೊಡ್ಡ ಭೂಪ್ರದೇಶವನ್ನು ಬಳಸಿಕೊಳ್ಳಲು ನಿರ್ಧರಿಸಿದರು. ನೀರಿನ ಹಕ್ಕುಗಳ ಅಗತ್ಯವಿರುವ ಅವರು ತಮ್ಮ ಮನವಿಯನ್ನು ನೇರವಾಗಿ ಚಕ್ರವರ್ತಿ ನೆಪೋಲಿಯನ್ರ ಬಳಿಗೆ ಕೊಂಡೊಯ್ಯಲು ನಿರ್ಧರಿಸಿದರು. ಇಟಲಿಯಿಂದ ಆಸ್ಟ್ರೇಲಿಯರನ್ನು ಓಡಿಸಲು ಶ್ರಮಿಸುತ್ತಿದ್ದ ಫ್ರೆಂಚ್ ಸೈನ್ಯವನ್ನು ನಿರ್ದೇಶಿಸಿ ನೆಪೋಲಿಯನ್ ಕ್ಷೇತ್ರದಲ್ಲಿದ್ದಾರೆ ಎಂಬ ಅಂಶದಿಂದ ಹಿಂಜರಿದ ಡ್ಯುನಾಂಟ್ ರವರ ಇಟಲಿ ಪಟ್ಟಣವಾದ ಸೆಫೋರಿಯನ್ ಬಳಿ ನೆಪೋಲಿಯನ್ ಪ್ರಧಾನ ಕಚೇರಿಗೆ ತೆರಳಿದರು. 19ನೇ ಶತಮಾನದ ಅಂತ್ಯದ ರಕ್ತಸಿಕ್ತ ಯುದ್ಧಗಳಲ್ಲಿ ಒಂದಾದ ಇದನ್ನು ವೀಕ್ಷಿಸಲು ಮತ್ತು ಅದರ ಪರಿಣಾಮವಾಗಿ ಭಾಗವಹಿಸಲು ಅವರು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದರು. ಅವರ ಅರಿವು ಮತ್ತು ಆತ್ಮಸಾಕ್ಷಿಯನ್ನು ಪರಿಷ್ಕರಿಸಿದ ಅವರು 1861 ಅನ್ಸ್ಮರಣೀಯ ಡಿ ಸೋಲ್ಪೆರೋನೊ ಎಂಬ ಸಣ್ಣ ಪುಸ್ತಕವನ್ನು ಪ್ರಕಟಿಸಿದರು. ಡ್ಯುನಾಂಟ್ ವೈಯಕ್ತಿಕ ಕಲ್ಪನೆಯನ್ನು ಅಂತಾರಾಷ್ಟ್ರೀಯ ಒಪ್ಪಂದವಾಗಿ ಪರಿವರ್ತಿಸಿದರು. ಆದರೆ ಅವರ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ. ಯುದ್ಧ ಕಾಲದಲ್ಲಿ ನೌಕಾ ಸಿಬ್ಬಂದಿಯನ್ನು ಒಳಗೊಳ್ಳಲು ಮತ್ತು ಶಾಂತಿ ಕಾಲದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಕಷ್ಟಗಳನ್ನು ನಿವಾರಿಸಲು ರೆಡ್ ಕ್ರಾಸ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನಗಳು ಅವರು ಅನುಮೋದಿಸಿದರು. 1866 ಅವರು ಯೂನಿವರ್ಸಲ್ ಅಂಡ್ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ದಿ ರಿವೈವಲ್ ಆಫ್ ದಿ ಓರಿಯೆಂಟಲ್ ಎಂಬ ಕರಪತ್ರವನ್ನು ಬರೆದರು. ಪ್ಯಾಲೆಸ್ಟೈನ್ನಲ್ಲಿ ತಟಸ್ಥವಾಗಿ ವಸಾಹತು ರಚಿಸುವ ಯೋಜನೆಯನ್ನು ಮುಂದಿಟ್ಟರು. 1861 ಅವರು ಇಂಟರ್ನ್ಯಾಷನಲ್ ಅಂಡ್ ಯೂನಿವರ್ಸಲ್ ಲೈಬ್ರರಿ ಎಂಬ ಪ್ರಕಾಶನ ಉದ್ಯಮಕ್ಕಾಗಿ ಯೋಜನೆಯನ್ನು ರೂಪಿಸಿದರು. ಇದು ಸಾರ್ವಕಾಲಿಕ ಶ್ರೇಷ್ಠ

ನೀರು ಕೂತುಗಳಿಂದ ಕೂಡಿದ. ಇದು ಯುದ್ಧ ಕೈದಿಗಳನ್ನ ನಿರ್ವಹಿಸುವ ಮತ್ತು ಯುದ್ಧದ ಬದಲು ಮಧ್ಯಸ್ಥಿಕೆ ನ್ಯಾಯಾಲಯಗಳಿಂದ ಅಂತಾರಾಷ್ಟ್ರೀಯ ವಿವಾದಗಳನ್ನ ಇತ್ಯರ್ಥಪಡಿಸುವ ಅಂತಾರಾಷ್ಟ್ರೀಯ ಸಮಾವೇಶದ ಅಗತ್ಯಗಳನ್ನ ಪರಿಗಣಿಸುವುದಾಗಿದೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹೆನ್ರಿ ಡೊನಾಲ್ಡ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸೆ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ರಜನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 105 ರೂಪಾಯಿ, ಪೆನ್ಸಿಲ್ ಬೀನ್ಸ್ 105 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಏಳವನ 3 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 38 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತದಲ್ಲಿ ಹತ್ತಿರದ ಸಂಬಂಧಿಕರನ್ನ ಮದುವೆಯಾಗುವ ಸಂಪ್ರದಾಯವು ಹಲವು ಜಾತಿಗಳಲ್ಲಿ ಇದೆ. ಬಹಳ ಕಡಿಮೆ ಜನರಿರುವ ಸಮುದಾಯಗಳು ಮತ್ತು ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರುವ ಸಮುದಾಯಗಳ ಜನರು ತಮ್ಮ ತಮ್ಮೊಳಗೆ ಮದುವೆಯಾಗುವ ಕಾರಣದಿಂದಲೂ ಅವರಲ್ಲಿ ಅನುವಂಶೀಯ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ತಂದೆ ಮತ್ತು ತಾಯಿ ಹತ್ತಿರದ ಬಂಧುಗಳಾಗಿದ್ದರೆ ಅವರಲ್ಲಿರುವ ವಂಶವಾಹಿಗಳಲ್ಲಿ ಹೆಚ್ಚಿನ ಸಾಮ್ಯತೆ ಇರುತ್ತದೆ. ಅವರಿಬ್ಬರು ಕೆಲವು ಸೂಕ್ತ ಹಾನಿಕಾರಿಕ ವಂಶವಾಹಿಗಳನ್ನು ಹೊಂದಿರುವ ಸಂಭವ ಇರುತ್ತದೆ. ಹುಟ್ಟುವ ಮಕ್ಕಳು ತಂದೆ ಮತ್ತು ತಾಯಿ ಇಬ್ಬರ ಕಡೆಯಿಂದಲೂ ಈ ಹಾನಿಕಾರಿಕ ವಂಶವಾಹಿಗಳನ್ನು ತಮ್ಮದಾಗಿಸಿಕೊಂಡಾಗ ಅವರಲ್ಲಿ ಹಲವು ಕಾಯಿಲೆಗಳ ಲಕ್ಷಣವು ಕಂಡುಬರುತ್ತವೆ. ಈ ಕಾರಣದಿಂದಾಗಿ ಹತ್ತಿರದ ಸಂಬಂಧಿಕರಲ್ಲಿ ಮದುವೆಯಾಗುವುದರಿಂದ ಹಲವು ತೊಂದರೆಗಳು ಕಂಡುಬರಬಹುದೆಂದು ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಹುಟ್ಟುವ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಸೀಳು ತುಟಿಯಂತಹ ಜನ್ಮಜಾತ ದೋಷಗಳು ಕಂಡುಬರಬಹುದು. ಅನುವಂಶೀಯ ಕಾಯಿಲೆಗಳಾದ ಥೈಲಾಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಕಾಯಿಲೆಗಳು ಬರಬಹುದು. ಇಂತಹ ದಂಪತಿಗಳಲ್ಲಿ ಶಿಶು ಮರಣದ ಅಪಾಯ ಹೆಚ್ಚು ಮತ್ತು ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆಯು ಬರಬಹುದು. ವಂಶವಾಹಿಗಳಲ್ಲಿ ವೈವಿಧ್ಯ ಇಲ್ಲದಿರುವುದರಿಂದ ಇಂತಹ ಮಕ್ಕಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರಬಹುದು. ಒಂದು ವೇಳೆ ಹತ್ತಿರದ ಸಂಬಂಧಿಗಳಲ್ಲಿ ಮದುವೆಯಾಗುವ ಸಂದರ್ಭ ಬಂದರೆ ವಿವಾಹ ಪೂರ್ವ ಪರೀಕ್ಷೆಗಳನ್ನು ಇಬ್ಬರು ಮಾಡಿಸಿಕೊಳ್ಳುವುದು ಸೂಕ್ತವಾಗಿದೆ. ತಮ್ಮೊಳಗೆ ವಿವಾಹವಾದ ಸೂಕ್ತ ಹಾನಿಕಾರಿಕ ವಂಶವಾಹಿ ಇದ್ದಲ್ಲಿ ಅದೇ ರೀತಿಯ ವಂಶವಾಹಿಯು ತಮ್ಮನ್ನು ಮದುವೆಯಾಗುವವರಲ್ಲಿ ಇರಬಾರದು. ವಿವಾಹಕ್ಕೂ ಮುನ್ನ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಸಮಾಲೋಚನೆ ಎನ್ನುವುದು ದಂಪತಿಗಳು ತಮ್ಮ ತಮ್ಮ ಮತ್ತು ಅವರ ಭವಿಷ್ಯದ ಮಕ್ಕಳ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ. ಇದು ವಿಶೇಷವಾಗಿ ಒಂದೇ ಕುಟುಂಬದೊಳಗಿಂದ ವಿವಾಹವಾಗುವವರಿಗೆ ಅಥವಾ ಕುಟುಂಬದಲ್ಲಿ ಅನುವಂಶ ಕಾಯಿಲೆಗಳ ಇತಿಹಾಸ ಇರುವವರಿಗೆ ಅತ್ಯಗತ್ಯವಾಗಿರುತ್ತದೆ. ಅನುವಂಶಿಕ ಸಮಾಲೋಚನೆಯ ಮೂಲಕ ಅನುವಂಶಿಕ ಸಮಸ್ಯೆಗಳನ್ನು ಅಂದಾಜು ಮಾಡಬಹುದು. ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸವನ್ನು ವಿಶ್ಲೇಷಿಸಿ ಅನುವಂಶಿಕ ಅಸಹಜ ಹೊಂದಿರುವ ಮಗುವನ್ನು ಹೊಂದುವ ಅಪಾಯದ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಜೆನೆಟಿಕ್ ಕ್ಯಾರಿಯರ್ ಸ್ಕ್ರೀನಿಂಗ್ ಮೂಲಕ ಥೈಲಾಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಮುಂತಾದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಸೂಕ್ತ ಹಾನಿಕಾರಿಕ ವಂಶವಾಹಿಗಳನ್ನು ಹುಡುಕಲಾಗುತ್ತದೆ. ಅನುವಂಶಿಕತೆಯಿಂದ ಬರುವ ಕಾಯಿಲೆಗಳನ್ನು ಹೇಗೆ ತಡೆಗಟ್ಟಬಹುದು ಅಥವಾ ನಿರ್ವಹಿಸಬಹುದು ಎಂಬುದರ ಕುರಿತು ತಜ್ಞರಿಂದ ಮಾರ್ಗದರ್ಶನ ನೀಡಲಾಗುತ್ತದೆ. ರಕ್ತ ಸಂಬಂಧಿಗಳಲ್ಲಿ ವಿವಾಹವಾಗುವವರಿಗೆ ಮತ್ತು ಕುಟುಂಬದ ಯಾವುದೇ ಅನುವಂಶಿಕ ಕಾಯಿಲೆಗಳ ಅಂದರೆ ಉದಾಹರಣೆಗೆ ಅನುವಂಶೀಯ ಕಾಯಿಲೆಗಳ ಇತಿಹಾಸವಿದ್ದರೂ ಮಕ್ಕಳನ್ನು ಹೊಂದುವ ಮುನ್ನ ಅನುವಂಶಿಕ ಸಮಾಲೋಚನೆ ಮಾಡುವುದು ಅತ್ಯಗತ್ಯವಾಗಿದೆ. ಯಾರಿಗಾದರೂ ನಿರಂತರ ಗರ್ಭಪಾತಗಳಾಗುತ್ತಿದ್ದರೆ ಅದರ ಹಿಂದೆಯೂ ಅನುವಂಶಿಕ ಕಾರಣಗಳಿರಬಹುದು. ಮಗುವಿಗಾಗಿ ಪ್ರಯತ್ನಿಸುತ್ತಿರುವ ಮಹಿಳೆಯರ ವಯಸ್ಸು 35 ವರ್ಷಕ್ಕೂ ಹೆಚ್ಚಾಗಿದ್ದಲ್ಲಿ ಅನುವಂಶಿಕ ಸಮಾಲೋಚನೆ ಮಾಡಿಸಿಕೊಳ್ಳುವುದು ಉತ್ತಮವಾಗಿದೆ. ಜೆನೆಟಿಕ್ ಕೌನ್ಸಿಲಿಂಗ್ಗೆ ಹೋಗುವಾಗ ತಮ್ಮ ಕುಟುಂಬದ ಮೂರು ತಲೆಮಾರುಗಳ ಆರೋಗ್ಯ ಇತಿಹಾಸ ಅಥವಾ ಲಭ್ಯವಿರುವ ಯಾವುದೇ ವೈದ್ಯಕೀಯ ವರದಿಗಳನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಸಹಕಾರಿಯಾಗಿದೆ. ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಅಪರಿಚಿತ ಕುಟುಂಬಗಳ ನಡುವಿನ ಮದುವೆಗೆ ಹೋಲಿಸಿದರೆ ರಕ್ತ ಸಂಬಂಧಿಗಳ ನಡುವಿನ ಮದುವೆಯಲ್ಲಿ ಜನ್ಮಜಾತ ದೋಷಗಳ ಅಪಾಯ ಸುಮಾರು 2 ಪಟ್ಟು ಹೆಚ್ಚಾಗಿರುತ್ತದೆ. ಗರ್ಭಧಾರಣೆಯಾದ ನಂತರವೂ ಒಳಗಿರುವ ಮಗುವಿನಲ್ಲಿ ಆನುವಂಶಿಕ ಕಾಯಿಲೆಗಳು ಇರುವುದನ್ನು ಪತ್ತೆ ಹಚ್ಚುವ ಸೌಲಭ್ಯವಿದೆ. ಒಳಗಿರುವ ಮಗುವಿನಲ್ಲಿ ಯಾವುದಾದರೂ ಗಂಭೀರವಾದ ಕಾಯಿಲೆಗಳು ಇದ್ದಲ್ಲಿ ವೈದ್ಯಕೀಯ ಗರ್ಭಪಾತ ಮಾಡಿಸಿಕೊಳ್ಳುವ ಆಯ್ಕೆಯು ತಂದೆ ತಾಯಿಯರ ಮುಂದೆ ಲಭ್ಯವಿರುತ್ತದೆ. ತಾಯಿ ರಕ್ತದಲ್ಲಿ ಕೆಲವು ಮಾರ್ಕಸ್ ಕಣಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ

0: ಡೌನ್ ಸಿಂಡ್ರೋಮ್ ಕಾಯಿಲೆಗಳು ಮಗುವಿನಲ್ಲಿ ಇರುವ ಸಾಧ್ಯತೆಗಳನ್ನು ಅಂದಾಜಿಸಬಹುದಾಗಿದೆ. ತಾಯಿಯ ರಕ್ತದೊಳಗೆ ಬರುವಿನ ಮಗುವಿನ ಡಿಎನ್ಎಗಳನ್ನು ಪರೀಕ್ಷೆ ಮಾಡುವುದರ ಮೂಲಕ ಮತ್ತು ಗರ್ಭಕೋಶದ ದ್ರವವನ್ನು ಪರೀಕ್ಷೆಗೆ ಒಳಪಡಿಸುವುದರ ಮೂಲಕ ಹುಟ್ಟಲಿರುವ ಮಗುವಿನಲ್ಲಿ ಇರಬಹುದಾದ ಗಂಭೀರ ಕಾಯಿಲೆಗಳನ್ನು ಅಂದಾಜಿಸಬಹುದಾಗಿದೆ. ವೈದ್ಯಕೀಯ ವಿಜ್ಞಾನ ಮುಂದುವರಿದ ಹಾಗೆ ಕಾಯಿಲೆಯ ಬಂದ ನಂತರ ತಡೆಯುವುದಕ್ಕೆ ಕಾಯಿಲೆಯು ಬರದಂತೆ ತಡೆಯುವುದರತ್ತ ಜನರಿಗೆ ಹೆಚ್ಚಿನ ಆಸಕ್ತಿ ಇದೆ. ಈ ಕಾರಣಗಳಿಂದಾಗಿ ತಂದೆ ತಾಯಿಯಾಗಲು ಬಯಸುವವರಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಸಿಕೊಳ್ಳುವವರ ಸಂಖ್ಯೆಯು ವಿದೇಶಗಳಲ್ಲಿ ಹೆಚ್ಚಾಗುತ್ತಿದೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಾತಕ ಪರೀಕ್ಷೆಗಿಂತ ಅಗತ್ಯ ಜೆನೆಟಿಕ್ ಪರೀಕ್ಷೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು.
2: ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾ ಸುನದ ಕಾರ್ಯಕ್ರಮ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂತ ಹೇಳಿ ಭಾವಿಸ್ತಾರೆ. ಹೇಗೆ ಅಂದ್ರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವ್ರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೂಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದ್ರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದ್ರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನ ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದ್ರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವ್ದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನ ಎಳೆದುಕೊಂಡು ಬಂದಿರುವಂಥದ್ದು. ಆದ್ರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನ ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನ ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದ್ರೆ ಇದನ್ನ ನಮ್ಮಂತ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನ ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನ ಅರಿಯಬೇಕಾದರೆ ಭಗವದಂಶ ಎಂಬುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು. ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ. ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ, ನಮ್ಮ ಸೇರು ಪಾವು ಚಟಾಕಿ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನ ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ

ಟೀಕೆ ನಿಂದನೆಗಳನ್ನ ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂತಹ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನ ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು, ದುರಾತ್ಮರು, ಮೂಢರು, ಮೂರ್ಖರು ಅವನನ್ನ ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನ ಕಳೆದುಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನ ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ.

0: ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ. ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ ನಮ್ಮ ನೋಡುವಂತಹ ಸೃಷ್ಟಿಯನ್ನ ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ. ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನ ಭುವಿ ಸೊಬಗನ್ನು ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನ ಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.

0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನಾಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ. ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ, ಅದಕ್ಕೆ ಚಿಕಿತ್ಸೆ ಪಡೆಯಕ್ಕೂ ಆಗದೆ ಭಾರಿ ನೊಂದು ಜೀವನ ಮಾಡಿದಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸವಾಸ ಅಥವಾ ಸ್ನೇಹಿತರ ಸವಾಸದಿಂದ ಈ ಕುಡಿತನದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟ್ಲು ಕುಡಿದಿಲ್ಲ, ನಾನು ಅಂತವಾಗಿ ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಒಳಗೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ ಅಥವಾ ಬೇರೆ ಇನ್ನೇನೋ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತಾರೆ. ಸೊ ನನ್ನ ಮನೇಲಿ ಆ ಸೇರ್ಸಕ್ಕೂ ಅವ್ರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು, ಮತ್ತೆ ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ. ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದ್ದು ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಏ ಅನ್ನೋ ಒಂದು ಕಾರ್ಯಕ್ರಮ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ ನನ್ನ ಹೆಸರು ಇದ್ದು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗದ್ ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮ್ಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮ್ಗೆ ವ್ಯವಸ್ಥೆ ಕೊಟ್ಟಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ. ಪ್ರೀತಿ ಕೊಡಕ್ಕೆ ಪ್ರಾರಂಭ ಮಾಡಿ. ಈ ಪ್ರೀತಿ ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಒಂದು ನ್ಯಾರಿಗೆ ಬಂತು. ಇಲ್ಲ, ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರ ಕೊಟ್ಟಿರಂತ ಆಯಸ್ಸನ್ನು ನಾನು ಬದುಕಬೇಕು ಅಂತ ಒಂದು ಆಸೆ ಅಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಅಂಬಲ ನಮ್ಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಕೊಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದ್ ಹೆಂಗ್ ಬಿಡ್ಬೋದು ಅನ್ನೋದ್ರ ಬಗ್ಗೆನೆ ನಾವು ಇವತ್ತು ನಿಮ್ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ವಿ. ಯಾಕಂದ್ರೆ ನಾನು ಆ ಕಷ್ಟದಿಂದ ಬಂದಿರೋಂಥ ವ್ಯಕ್ತಿ. ನಾನೆಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಲೆಕ್ಚರರ್ ಆಗಿ ನಿಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ ತರ ಕುಡಿತಿದ್ದು. ಇವತ್ತು ಈ ಕುಡಿತದಿಂದ ಯಾವ ರೀತಿ ನಾನು ನಮ್ಮ ಜೀವನನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈ ಕುಡಿತ ಇಲ್ಲದೇನು ಎಂಜಾಯ್ ಮಾಡ್ಬೋದು, ಕುಡಿತ ಇಲ್ಲದೇನೆ ಬದುಕ್ಬೋದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಬಿಟ್ಟಿದ್ದೀನಿ. ಬಿಡ್ಬೇಕಾದ್ರೆ ನಾವು ಬಿಟ್ಟಿರೋರ್ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳ್ದಂಗೆ, ನೀನು ಓದಿದೀಯಾ, ನಿನ್ ಬಡವನ, ನಿನ್ ಶ್ರೀಮಂತನ, ನಿನ್ ಕೆಲ್ಸಕ್ಕಿದ್ಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ ಸಮಸ್ಯೆ? ಸರ್ ಕುಡಿಯಕ್ ಕಲ್ತ್ಕೊಂಡಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳದೆ ಅದಂತ. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲಿ ಇನ್ಯಾರು ಕುಡಿತಾನೆ ಇಲ್ವಾ ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ತನ ಮಾಡ್ತಾವ್ರೆ, ಕುಡಿತಕ್ಕಾಗಿ ಸಂಸಾರ ಹಾಳಾಗುತ್ತಿವೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡ್ಬೇಕಂತ ಆಸೆ ಇದ್ರು ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿತಿದೆ ಕಣ ಬಿಟ್ಬಿಡ್ಯಾ ಅಂತ ಅಂದ್ರೆ, ಇನ್ಯಾರನ್ನು ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರು ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಾರಂಭದಲ್ಲಿ

ಅಕೌಂಟ್ ಬಂದಾಗ ಸೇಮ್ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ತಲೆ ಎಲ್ಲ ಬಿಸಿ, ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಡ್ಡಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ ಸೊಪ್ಪಿದೆಯಾ ಬೇಳೆ ಇದೆಯಾ ಯಾವುದೂ ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪಾ ಅಂತಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯ

ನಾನು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತೇನಿಲ್ಲ, ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ ಈಗ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆ ಎಲ್ಲೂ ದುಡ್ಡು ಒದಗಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಗಿಸ್ಲಿ, ಯಾರು ಸಿಕ್ಕಲಿಲ್ಲ ಅಂತಂದ್ರೆ ಮನೆಗೆ ಸೋಪು ಕಾಳು ಕಡ್ಡಿ ಚಿನ್ನ ಒಡವೆ ಗಾಡಿ ಪಾಡಿ ಎಲ್ಲನೂ ಅಡೆ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ಕಾಗಲ್ಲ. ಅದು ಓದದಂಗೆ ಮಾರ್ವಾಡಿ ಹತ್ರ ಓದಿದ್ದು ಓದದಂಗೆ, ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರು ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡಿತ ಬಿಡಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇನು ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಅಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರ ನಮ್ಮ ಮನೆಯವರು ಕೊಟ್ಟು ಸೇರ್ಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ ಬಟ್ಟೆ ಇಲ್ಲಿ ಕಾಫಿ ಟೀ ನಾಷ್ಟ ನಮ್ಮ ಆರೋಗ್ಯ ಯೋಗ ಅಂದ್ರೆ ಅದೇ ತರ ಏ ಬಂಧುಗಳು ಬಂದು ನಿಮ್ಗೆ ಇಲ್ಲಿ ಸಹಾಯ ಮಾಡುವಂಥದ್ದು ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಮಕ್ಕಳು, ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನೋ ಅಥವಾ ನಾವು ಮಾಡೋದಂತ ಪುಣ್ಯನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ, ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನ್ಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುರ್ತ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ವು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳ ಇತ್ತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ಕುರ್ತ ಬಿಟ್ಟ ಮೇಲೆ. ಇಷ್ಟೆಲ್ಲ ಆಳಾದ್ರೂ ನನ್ನ ಕೆಲ್ಬಿಡಕ್ ಆಗ್ತಿಲ್ವಲ್ಲ, ಇಷ್ಟೆಲ್ಲ ಮಾನ ಅಪಮಾನ ಅವಮಾನ ಎಲ್ಲ ಆದ್ರೂ ಕೂಡ ಬಿಡಕ್ ಆಗ್ತಾ ಇರ್ಲಿಲ್ವಲ್ಲ, ಏನಿದ್ರ ಅರ್ಥ ಏನಿದು? ಇನ್ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಏನ್ ಯಾರಾದ್ರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಗ್ಲಿ ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಈ ತರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಿದ್ರು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡಿಸೋರು, ಆದ್ರೂ ನಮ್ಮ ನಾನು ರೆಡಿ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹುಡುಕನಿಗೆ ಆಟ ಜಾಸ್ತಿ, ಯಾರ ಮಾತನೂ ನಂಬಲ್ಲ, ಯಾರ ಮಾತನೂ ಕೇಳಲ್ಲ. ನನಗೆ ಗೊತ್ತು, ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ರೆ ನಮ್ಗೆ ಪ್ರೋಗ್ರಾಮ್ ಸಿಗ್ತಾ ಇರಲಿಲ್ಲ. ನನಗೂ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನಗೆ ಸಿಕ್ಕಿತು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೇನು ಇದ್ರ ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮಗುವಿಗೆ ಮತ್ತೊಬ್ಬ ಮಗುವಿಗೆ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳುವಂಥದ್ದು, ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು, ಬದಲಾವಣೆಗೆ ಇದೊಂದು ಸಮಯ. ಯಾಕೆಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ನಾನು ಹೇಳಿದಲ್ಲ ಮೊದಲೇ ರಿಹಾಬಿಲಿಟೇಷನ್ ಸೇರಿಸ್ತಾರೆ, 15-25 ಸಾವಿರ ಫೀಸ್ ಕೇಳ್ತಾರೆ. ಇಲ್ಲಿ ಕೊಡಕ್ ಸಾಧ್ಯ? ಮೊದಲೇ ಬಡತನ, ಕಿತ್ತು ತಿನ್ನ ಬಡತನ. ನಮ್ಮ ಯೋಚನೆ ಇದ್ದಿದ್ದೆ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದ್ ಡಸ್ಟ್ ಸೆನ್ಸ್ ಇಲ್ಲ, ಒಂದ್ ಮಾತು ಸೆನ್ಸ್ ಇಲ್ಲ. ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಯಾವನಾದ್ರೂ ಅವ್ನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ. ಏ ಇವನ್ ಗೊತ್ತಿಲ್ಲ, ಮೋಸ ಮಾಡಿ ದುಡ್ಡು ಮಾಡೋನೆ, ಅವನ್ ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನನ್ ಗೊತ್ತಾಗಿದ್ದೀನಪ್ಪ ಅಂದ್ರೆ ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು, 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ 60 ಭಾಗ ಪ್ರಯತ್ನ. ಇದೊಂದು ಪ್ರಯತ್ನ, ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನ ಬದುಕಸಪ್ಪ ಅಂತ, ಆದ್ರೂ ಆಗ್ತಾ ಇಲ್ಲ. ಇದೇನ್ ಕಾರಣ ಅಂತ ಅಂದ್ರೆ ಇದು ಒಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಮಲ್ರುಗಿ ಮತ್ತೊಬ್ಬ ಮಲ್ರುಗಿ ಜೊತೆ ಆ ಮಿಗಿಲಾದ ಶಕ್ತಿ ಅಂದ್ರೆ, ನಮ್ಮ ಮಿಗಿಲಾದ ಶಕ್ತಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪಾ ಅಂತಂದ್ರೆ, ನಿಮಗೆ ಕಣ್ಣಿಗೆ ಕಾಣದ ಇರ್ತಕ್ಕಂಥ ದೇವರು, ನೀವು ಮನೆಯವರಾದ್ರೂ ತಗೋಬಹುದು ಅಥವಾ ನೀವು ಯಾವ್ದೋ ಎಷ್ಟು ಬಂದ ದೇವರಾದ್ರೂ ತಗೋಬಹುದು. ಯಾಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿ

ಅಂತ ಯಾವುದು ಗಣನೆಗೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸಂತದೆ ಈ ಸಮಸ್ಯೆಯಿಂದ ನಮಗೆ ನಿಮಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವರು, ಅವ್ರಿಗೆ ಒಂದು ದೊಡ್ಡ ಶಲ ಮಾಡಿಬಿಟ್ಟು ನಾವು ಎಲ್ಲೋ ಸತ್ತವನ್ನ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಈ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ ಯಾವ ಒಂದು ಕಾರಣದಿಂದ ಈ ತರ ಕುಡಿತಿದ್ದೀವಿ ಅಂತ ಏನು ಬೇರೆ ಇಲ್ಲ, ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾತಾಡಿಸ್ತಾರೆ ಅಂತಾರಲ್ಲ, ಹಾಗೆ ಕುಡಿತವನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂಥ ನನ್ನಂಥವ್ರನ್ನ ಕರೆಸಿ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು ಇದೇ ನಾವು ಮಾಡಂತ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದು ಬಿಟ್ಟರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಟಮೇಲೆ ನನ್ನಂತೆ ಬಳಲ್ತಾ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ದಾರ ಆಗಲಿ. ದುಡ್ಡು ಕೊಡೋಕೆ ಆ ಶಕ್ತಿ ನಮ್ಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮ್ಗಿಲ್ಲ. ಒಂದು ಮಾತು ಹೇಳಕ್ಕೆ ಏನಂತೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಆ ಸಲ್ಲಿಸುವ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳುದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವ್ರ ನಮ್ಗೆ ಕಾಣಿಸಲ್ಲ. ನಾವು ಮಾಡಂತ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂಥ ರೀತಿಲಿ, ನಾವು ಮಾತನಾಡೋಂಥ ರೀತಿಲಿ ದೇವರನ್ನ ಕಾಣ್ಬೋದು. ಆ ಕಾಣ್ಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದೀವೋ ಇದೇ ತರ ನಾವು ಜೊತೆಗೆ ಅವರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದು ಅರ್ಶನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಚಿನ್ನ ಕೇಳಲಿಲ್ಲ, ಒಂದು ತುತ್ತು ಊಟ, ಒಂದು ನೆಮ್ಮದಿ ಜೀವನ ಇಷ್ಟೇ ಕೇಳೋದು ಅಮ್ಮನರುಗಿ ಫ್ಯಾಮಿಲಿ. ರೀ ನನಗೆ ಸೈಟ್ ತೆಗೆದುಕೊಡ್ರಿ, ರೀ ನನಗೆ ಒಡವೆ ತೆಗೆದುಕೊಡ್ರಿ, ರೀ ನನಗೆ ಬಟ್ಟೆ ತೆಗೆದುಕೊಡ್ರಿ ಅಂತ ಕೇಳ್ತಾರೆ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕನ ಹೆಂಡತಿ ರೋಡಲ್ಲಿ ಹೋಗ್ತಾ ಇದ್ರೆ ಕಿವಿ ಕಳ್ಸ್ಕೊಂಡೆ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ, ನಿಮ್ ಗಂಡ ಕುಡುಕ ಹೂಳು ನೋಡು ಹಿಂಗವಳೆ ಹಂಗವಳೆ ಅಂತ ಅಪಮಾನಿಸ್ತಾರೆ ಅವಮಾನಿಸ್ತಾರೆ. ಅದು ಕೇಳಿ ಕೇಳಿ ನಮ್ಗೆ ಅಸಮರ್ಥನ ಆಗ್ಬಿಡ್ತಾನೆ ಮನುಷ್ಯ. ಅವರು ನಾನು ಕುಡಿಯೋದ್ರಿಂದ ನನ್ನ ಹೆಂಡತಿಗೆ ಅವಮಾನ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ, ಯಾರೀ ಮಗು? ಏ ಕೊನೆ ಮನೆಯವನು ಪ್ರಶಾಂತ್ ಫ್ಯಾಮಿಲಿ, ಅವನ ಮಕ್ಕಳು ಅವ್ರ ಅಪ್ಪ ಮಕ್ಕ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ ರೆಡಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಅವನ್ನೆಲ್ಲರೂ ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿಯಾಗಲ್ಲ, ಕುಡಿಬೇಡ. ಕುಡಿಯೋದ್ರಿಂದ ಏನೇನಾಗ್ತದೆ ಅಂದರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೋತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲಾ ಕಷ್ಟಪಟ್ಟು ಕುಡಿದು ನೀನು ಸಾಯೋದಂದ್ರೆ ಈ ಫ್ಯಾಮಿಲಿ ಎಲ್ಲ ಸಾಯಿಸ್ತಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲದ ಕೇಳ್ಕೊಂಡು ಬಿಡದೆ ಇರ್ತಕ್ಕಂಥ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಗ್ತದೆ. ಬರೀ ನಾವು ಈ ನಿಮ್ಮ ಕೋಟೆಲೆ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೇನೋ ಇಷ್ಟೇ ಅದ್ರ ಕೆಲಸ, ಯಾರು ನರಳ್ತಾ ಇದ್ದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಮನರುಗಳು ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ, ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮ್ಗೆ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದಷ್ಟು ದಿನ ಬರ್ಕಲಿ ಅಂತ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನೂ ಬದುಕಿಸ್ತಕ್ಕಂಥ ಅವಕಾಶಗಳು
ತುಂಬಾ

ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಹಿಂದೆ ಆಗಿದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗ್ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನನ್ ಸಂಜೆಗಂಟ ಏನ್ ಮಾಡ್ಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ. ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ, ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರೆ, ಇವತ್ತು ಏನೇ ಪ್ರಾಬ್ಲಮ್ ಬರಲಿ ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತಾ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ ಇದು ಬಿಡಕ್ಕೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡ್ಬೋದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುಡಿತದಿಂದ ಮುಕ್ತವಾಗ್ತೀವೋ, ಏನೇನ್ ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೇ ನೀವು ನೋಡಿ, ನಿಮ್ ಫೋಟೋಗಳನ್ನ ಏನಾದ್ರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆ ಚೇಂಜ್ ಆಗ್ಬಿಡ್ತವೆ. ಯಾವ್ಯಾವ ಏನೇನು ಕಿಟ್ಟೋಗ್ಬಿಟ್ಟಿದ್ವೋ ಅವೆಲ್ಲ ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರಬೇಕು, ಕುಡಿತದಿಂದ ದೂರ ಇರಬೇಕು. ನಿಜ ಕೈಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, ಎರಡು ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಹೆದರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ, ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳನ್ನ ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದ್ ದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತೀನಿ ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟದು ಎಷ್ಟು ಒಳ್ಳೆತನ, ಅದು ದಡ್ಡತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನಂಗೆ ಗೊತ್ತು, ಕುಡಿತ ಬಿಟ್ರೆ ಹೆಂಗ್ ಬದುಕ್ಬೋದು ಅನ್ನೋದು ನಾವು ಹೇಳ್ಕೊಡ್ತೇವೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡ್ರು ಕೂತ್ಕೊಂಡು ಊಟ ಮಾಡ್ಬೋದು, ಮಕ್ಕಳ ಕಷ್ಟ ಸುಖ ಸ್ಕೂಲ್ ಅಂತೆ ಅವ್ರ ಕಾಲೇಜ್ ಅಂತೆ ಅದಕ್ಕೆ ಆದಷ್ಟು ಸಹಾಯ ಮಾಡೋದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಂದು ಒಳ್ಳೇದು ಮಾಡಬೇಕು, ಇರುವಷ್ಟು ದಿನ ಇರುವಷ್ಟು ಆಯಸ್ಸು. ದೇವರು ಇದೊಂದು ಅವಕಾಶ ಕೊಟ್ಟಿದೆ, ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ ನೀವು ಬದುಕ್ತೀರಾ, ನಿಮ್ಮ ಮನೇನೂ ಬದುಕುತ್ತೆ, ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಏನಕ್ಕೆ ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತಂದ್ರೆ, ಎಲ್ಲಿವರೆಗೆ ಒಬ್ಬ ಅಮೂಲ್ ರೋಗಿ ಇನ್ನೊಬ್ಬ ಅಮೂಲ್ ರೋಗಿ ಜೊತೆಗೆ, ಅಂದ್ರೆ ಒಬ್ಬ ಕುಡುಕ ಮಾಜಿ ಕುಡುಕ ಈಗ ಆಲಿ ಕುಡುಕನ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ರ ಬದುಕಿದ್ದಾರೆ, ನಾನ್ಯಾಕೆ ಬದುಕಬಾರ್ದು? ಸರ್ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಅರ್ಧ ಭಾಗ ನಿಮ್ ಸ್ಟೋರಿನೇ ಇರ್ತದೆ, ಮುಕ್ಕಾಲ್ ಭಾಗ ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕ್ಬೋದು, ಬದುಕಿ ತೋರಿಸ್ಬೋದು. ನಾವು ಯಾರಿಗೂ ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ, ಎರಡು ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಚಾರದ ಬೇತಾಳ ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾವೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರ್ಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು, ಸಾಕು. ಅವರು ನಮ್ಮನ್ನ ಈಯಾಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಓಡಿಸ್ಕೊಳ್ಳೋದಂತದ್ದು ಬೇಡ, ಅವನ ಜೊತೆ ಜಗಳಾಡೋದನ್ನು ಬೇಡ. ನಮ್ಮ ಕೆಲಸ ನಾವು ಮಾಡೋಣ, ಕುಡ್ದೊಂದು ದೂರ ಇರ್ಬೇಕಾ? ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ, ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು, ನಾವು ಬೆಂಗಳೂರಿಗೆ ಮಂಗಳೂರಿಗೆ ಹೋಗ್ತಿದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ, ಯುಎಸ್ಗೆ ಹೋಗ್ತೀನಿ, ಅಮೆರಿಕದಲ್ಲೂ ನನ್ನ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚಾದ್ಯಂತ ಇರ್ತಕ್ಕಂತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗೋದು, ನಾನು ಈ ಬದುಕಿದ್ದು ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತ ಬದುಕ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿಂದಾನೆ, ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಅದಾಗ್ಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲೇ ಹೇಳ್ದಂಗೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ,

0: ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸೈಸ್ ಅದು ಇದು ಮಾಡಿಸಿ ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರ್ಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವರು ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದಿರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂತ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನೀವೇ ಸೇವೆ ಮಾಡ್ಬೋದು. ಎಲ್ಲ ಅದೇ ರೀತಿಯೇ ಬಂದಿರೋದು, ನಾವೇನು ಡಾಕ್ಟರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ತರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಮಗೆ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀನಿ. ಬನ್ನಿ, ದೇವರಿದ್ದಾರೆ, ಏನಾಗ್ಬೇಕು ಅದು ಭಗವಂತ ನಿಶ್ಚಯ ಆಗ್ತದೆ. ಆದ್ರೆ ಭಗವಂತನಿಗೆ ನಾವು ಕೈಡುಕೋಬೇಕು. ನಾವೇನ್ ಮಾಡ್ತೀವಿ, ಬರೀ ಕೆಟ್ಟದ್ ಬಂದ್ರೆ ಮಾತ್ರ ದೇವ್ರನ್ನ ಬೈತಾ ಇರ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ ದಿನರು ಇಲ್ಲ ಯಾರು ಇಲ್ಲ ಹಿಂಗಾಗ್ತಾ ಇತ್ತು. ಸೊ ಇದು ನಿಮ್ಗೆ ಒಂದೇ ದಿನಕ್ಕೆ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏ ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದ್ದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಗಿದ್ದು. ನೀವು ಒಂದು ವಾರ ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದು ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.
1: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಎಂದರೇನು ಹಾಗೂ ವ್ಯಸನದಿಂದ ಮುಕ್ತರಾಗಲು ಇರುವ ಕಾರ್ಯಕ್ರಮಗಳ ಕುರಿತು ಮೈಸೂರಿನ ಆಲ್ಕೋಹಾಲಿಕ್ ಅನನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಪ್ರಶಾಂತ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಂಡಿತು.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಯೋಜನೆಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು.
1: ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಇನ್ನು ಮುಂದೆ ಕೇಳಿ ಬರೋಣ. ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯ ಶ್ರೀಯುತ ರಾಜೇಶ್ ಎನ್ಎಂ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ನಮಸ್ಕಾರ ಸರ್.
3: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ರಾಜೇಶ್ ಎನ್ಎಂ, ನಡಹಾಡಿಯಲ್ಲಿ ವಾಸವಾಗಿದ್ದೇನೆ. ನಾನು ಮೂಲತಃ ಜೈನ ಕುರುಬನಾಗಿರುತ್ತೇನೆ. ಸಮುದಾಯ ಪರವಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಯಾಕಂದರೆ ನಮ್ಮ ಸಮುದಾಯಗಳಿಗೆ ಸುಮಾರು ವಂಚಿತವಾಗಿರದಿರುವುದರಿಂದ ನಮ್ಮ ಸಮುದಾಯಕ್ಕಾಗಿ ನಾನು ಏನಾದ್ರು ಮಾಡಬಹುದನ್ನೋ ಕಾರಣದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾಯಿದ್ದೇನೆ.
3: ಸರ್, ಈ ಒಂದು ಹಾಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಇದ್ದೀರಾ? ತಮ್ಮ ಹಾಡಿಗೆ ಈ ನಡಾಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ವಿಶೇಷ ಕಥೆಗಳಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
5: ನಾವು ಸುಮಾರು ವರ್ಷ ಅಂತಂದರೆ ಒಂದು 1970 ಇದ್ದರು ನಮ್ಮ ಹಿರಿಕರೆಲ್ಲ. ಈ ಹಾಡಿಗೆ ಏನಂತ ಹೆಸರಿತ್ತಂತಂದರೆ ಮೊದಲಾಗಿ ಕರಳಕಟ್ಟೆ ಹಾಡಿ ಅಂತ ಇತ್ತು ನಮ್ಮದು ಮೂಲತಃ, ಕರಳಕಟ್ಟೆ ಹಾಡಿ ಅಂತ ಇತ್ತು. ಇವಾಗಲೂ ನಮ್ಮದು ಅಂಗನವಾಡಿ ಕರಳಕಟ್ಟೆ ಹಾಡಿ ಅಂತ ಹೆಸರಿದೆ. ಅಂದರೆ ನಮ್ಮ ಈಗಿನ ಶೈಲಿ ಹೇಳೋದಾದರೆ ಏನಂತಂದರೆ ಇವರು ಏನು ಮಾಡಿದ್ರು ಅದನ್ನೇ ಬದಲಾಯಿಸ್ಬಿಟ್ರು. ಈಗ ಬದಲಾಯಿಸಿ ನಡಾಡಿ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಾಡಿನ ನಡಾಡಿ ಮಾಡಿರೋದ್ರಿಂದ ಮೂಲತಃ ಒಂದಷ್ಟು ಸೌಕರ್ಯಗಳು ನಮ್ಮದು ಸಿಗ್ತಾ ಇಲ್ಲ. ಏನಾಗ್ತಾ ಇದೆ, ಎತ್ತಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಡಿ ಯಾವತ್ತು ನಮ್ಮದು ಚೇಂಜ್ ಆಗಿದೆ, ಹಾಗಾಗಿ ನಮ್ಮದು ಮಿಸ್ಯೂಸ್ ಆಗಿದೆ ನಮ್ಮದು.
3: ಸರ್, ನಿಮ್ಮ ಒಂದು ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
4: ನಮ್ಮ ಹಾಡಿಯಲ್ಲಿ ಸರ್ ಒಂದು ಕುಟುಂಬ ಜನಸಂಖ್ಯೆ ಅಂತಂದರೆ ಒಂದಷ್ಟು 102 ಜನಸಂಖ್ಯೆ ಇರ್ತಾರೆ. ಮತ್ತು ನಮ್ಮ ಹಾಡಿಯಲ್ಲಿ ಎಲ್ಲ ಜನಾಂಗದವರಿಲ್ಲ, ನಮ್ಮ ಜೈನ ಕುರುಬ ಜನಾಂಗದವರೇ ಮಾತ್ರ ಇದ್ದಾರೆ, ಜೈನ ಕುರುಬರು ಮಾತ್ರ ವಾಸವಾಗಿದ್ದಾರೆ.
3: ಸರ್, ನಿಮ್ಮ ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದರೆ ನಿಮ್ಮ ಜನರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಪ್ರಮುಖ ಕಸುಬುಗಳೇನು ಹಿಂದಿನ ಕಾಲದಲ್ಲಿ, ಮತ್ತು ಜೊತೆಗೆ ಈ ದಿನಗಳಲ್ಲಿ ಪ್ರಸ್ತುತಗಳಲ್ಲಿ ಏನೆಲ್ಲ ಕಸುಬುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
4: ಹಿಂದಿನ ಕಾಲದಲ್ಲಿ ಅಂತಂದರೆ ಸರ್ ನಮ್ಮದು ಕಾಡು ಒಳಗಡೆನೆ ಇದ್ವಿ.
5: ಕಾಡೋಣ ಒಳಗಡೆ ಎಷ್ಟು

0: ಅಂತಂದ್ರೆ ಸ್ವತಂತ್ರವಾಗಿದ್ರು ಅಂತಂದ್ರೆ ಜನ ಅಷ್ಟೇ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ರು. ಮತ್ತೆ ನಮ್ಮ ಪಾರಂಪರಿಕ ಜೀವನ ಅಂತಂದ್ರೆ ಅಲ್ಲೇನೆ ಒಂದಷ್ಟು ಜಮೀನು ಅಂತಂದ್ರೆ ಕೆತ್ತನೆ ಬಿತ್ತನೆ ಮಾಡಿ ಏನೋ ಅಷ್ಟೊಂದು ಬೆಳ್ಕೊಂಡು ಬೇಕಾದಷ್ಟು ಬಳಸ್ಕೊಂಡು ಮಾಡ್ತಾ ಇದ್ರು. ಮತ್ತೆ ಹಣ್ಣು ಹಂಪಲೆ ಗೆಣಸು ಗೆಡ್ಡೆ ಅಷ್ಟನ್ನು ಇದು ಹಿರಿಕರು ಬಳಸ್ಕೊಂಡು ಜೀವನ ಮಾಡ್ತಾ ಇದ್ರು. ಮತ್ತೆ ಈಗಿನ ಇದಕ್ಕೆ ಬಂದ್ರೆ ನಮ್ಮ ಜೀವನ ಶೈಲಿ ಏನಂತಂದ್ರೆ ನಾವು ಏನೇನು ಎದುರಿಸ್ಬೇಕಂತಂದ್ರೆ ನಮ್ದು ಅಲ್ಲಿ ಇರೋ ಜೀವನಕ್ಕಿಂತ ಇಲ್ಲಿರೋದು ಕಠಿಣವಾಗಿದೆ ನಮ್ಗೆ. ನಾವು ಇವ್ರ ಜೊತೆಲಿ ಯಾವ ರೀತಿ ಹೊಂದ್ಕೋಬೇಕು, ಏನ್ ಮಾಡ್ಬೇಕು. ಮತ್ತೆ ಜಮೀನುಗಳು ಕೆಲವ್ರಿಗೆ ಇರೋದಿಲ್ಲ, ಕೆಲವ್ರಿಗೆ ಜಮೀನುಗಳು ಇರೋದಿಲ್ಲ. ಹಾಗಾಗಿ ಯಾವ ರೀತಿ ಜೀವನ ಮಾಡ್ತಾರದು ಅವ್ರಿಗೆ ಕಷ್ಟ ಆಗ್ತಾ ಇರೋದಂತಂದ್ರೆ ಭಾರಿ ಕಷ್ಟ ಆಗ್ತಾ ಇದೆ. ನಮ್ಮ ಜನ ಕುರುಬರಲ್ಲಿ ಒಂದು ಸರ್ಕಾರಿ ಸವಲತ್ತಾಗಲಿ ಬೇರೆ ಆರೋಗ್ಯ ಆಗಲಿ ಆ ಥರದ ಜೀವನದಲ್ಲಿ ನಮ್ಮ ಜನ ಕುರುಬರು ಎದುರಿಸ್ತಾ ಇದ್ದಾರೆ ಸರ್.
1: ನಿಮ್ಮ ಒಂದು ಹಾಡಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡು ಮತ್ತು ನದಿಗಳ ಬಗ್ಗೆ ಹೇಳೋದಾದರೆ ಅದು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ
0: ನಮ್ಮ ಜನ ಕುರುಬರಿಗೆ ಯಾಕಂದರೆ ಕಾಡಂದ್ರೇ ಜೀವ. ಯಾಕಂದರೆ ನಾವು ಅದರ ಪ್ರಕೃತಿಯಲ್ಲೇ ಬೆಳೆದು ಬಂದ ಅಂಥವರು ನಮ್ಮ ಜನ ಕುರುಬರು. ಅದಿಲ್ಲ ಅಂತಂದರೆ ನಮ್ಮ ಜನ ಕುರುಬರು ಜನಾಂಗನೇ ಇಲ್ಲ, ಅಳಿಸೋಗ್ತಾರೆ, ಯಾರೂ ಇರೋದಿಲ್ಲ. ಯಾಕಂದರೆ ಅದರ ಒಂದು ಒಡನಾಟದಿಂದ ಇರೋದ್ರಿಂದ ಆ ಒಂದು ಭಾವನೆ ಮತ್ತು ಅದನ್ನು ದೇವತೆ ಅಂತ ಭಾವಿಸ್ಕೊಂಡು ಬದುಕ್ತಾ ಇರೋವಂಥ ಒಂದು ಸಮುದಾಯ ಅಂತಂದರೆ ಜನ ಕುರುಬನೇ. ಹಾಗಾಗಿ ನಾವು ಕಾಡನ್ನ ದೇವತೆ ಅಂತಲೇ ಪೂಜೆ ಮಾಡ್ತಾ ಇರೋದು ನಮ್ಮ ಜನಾಂಗದವರು. ಪ್ರತಿದಿನ ಆಗಲಿ ಏನೇ ಆದ್ರೂ ಒಂದಿನ ಉಳ್ಕೊಂಡ್ರು ಒಂದು ನೆಕ್ಸ್ಟ್ ದಿನ ನಾವು ಕಾಡನ್ನು ನೋಡಲೇಬೇಕು ನಮ್ಮ ಜನಾಂಗ. ಮತ್ತು ನದಿಗಳಾಗಲಿ, ನದಿಗಳಲ್ಲಿ ನಾವೊಂದು ಎಷ್ಟು ಇದಿದೆ ಅಂತಂದರೆ ನದಿಗಳಿಂದ ಒಂದಷ್ಟು ಬೇರೆ ನೀರುಗಳು ಜಾಸ್ತಿ ಕುಡಿಯೋಕ್ಕೆ ನಮ್ಮವರು ಬಯಸೋದಿಲ್ಲ. ನದಿಗಳ ನೀರು ಜಾಸ್ತಿ ಕುಡಿಯೋಕ್ಕೆ ಬಯಸ್ತಾರೆ, ಯಾಕಂತಂದರೆ ಭಯ, ಹೊರಗಡೆದು ಭಯ ಅವ್ರಿಗೆ. ಅದಕ್ಕೆ ಹೊಂದ್ಕೊಂಡಿರ್ತಾರೆ ನಮ್ಮವರು. ಆ ನದಿಗಳಿಗೆ ಎಷ್ಟು ಹೊಂದ್ಕೊಂಡಿರ್ತಾರೆ ಅಂತಂದರೆ ಅವ್ರಿಗೆ ಅಷ್ಟೊಂದು ರೋಗಗಳು ಏನು ಬೇರೆ ಥರ ರೋಗಗಳು ಇರ್ತಾವಲ್ಲ ಅವೆಲ್ಲ ಏನು ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ. ಆ ಒಂದು ಕಾರಣದಿಂದ ಆ ನದಿಗಳಿಗೆ ಅವರು ಹೊಂದ್ಕೊಂಡಿರ್ತಾರೆ. ಈಗ ಹೊರಗಡೆ ಬಂದು ಬೇರೆ ಕಡೆ ನೀರು ಕುಡಿದಾಗ ಅವ್ರಿಗೆ ಬೇರೆ ಥರನೇ ರೋಗಗಳು ಕಾಣಿಸ್ಕೊಳ್ಳುತ್ತೆ.
1: ಸರ್, ಇಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯ ಜನಗಳು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು, ಜೊತೆಗೆ ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ.
0: ಹಿಂದಿನ ಕಾಲದಲ್ಲಿ ನಮ್ಮ ಜನಾಂಗ ಸರ್ ಮತ್ತೆ ಬಿದಿರುಗಳ ಒಂದಷ್ಟು ಮೊರಗಳು ಮಕ್ರಿ ಅಂತ ಬರುತ್ತೆ, ಅದ ಆ ಥರದನ್ನೆಲ್ಲ ಬಳಸ್ಕೊಂಡು ಮಾರಾಟ ಮಾಡ್ಕೊಂಡು ಇನ್ನೊಂಥರ ಬಳ್ಕಡ್ಡೆ ಅಂತ ಬರುತ್ತೆ ಒಂದು ಬಿದಿರದು ಚಿಕ್ಕದು, ಅದನ್ನ ಒಂದು ಬಳ್ಕಡ್ಡೆಯಾಗಿ ಪರಿವರ್ತನೆ ಮಾಡಿಕೊಂಡು ಊರೂರಿಗೆಲ್ಲ ಮಾರಾಟ ಮಾಡಿ ಒಂದಷ್ಟು ರಾಗಿನೋ ಅಕ್ಕಿನೋ ಒಂದಷ್ಟು ತಗೊಂಡು ಅವ್ರ ಜೀವನಗಳನ್ನು ಒಂದು ಸುಗಮವಾಗಿ ಮಾಡ್ತಾಯಿದ್ರು. ಇನ್ನು ಒಂದು ಇದರಲ್ಲಿ ಏನು ಇಲ್ಲ ಸರ್, ಯಾಕಂತಂದರೆ ಅವರು ಕೂಲಿಗೆ ಹೋದರೆ ಅವ್ರಿಗೆ ಒಂದಷ್ಟು ಜೀವನ, ಇಲ್ಲಾಂತಂದರೆ ಅವ್ರ ಜೀವನ ನಡೆಯೋದೇ ಇಲ್ಲ. ಆ ಪರಿಸ್ಥಿತಿಲಿ ಈಗಿನ ಪರಿಸ್ಥಿತಿಗಿಂತ ಆಗಿನ ಪರಿಸ್ಥಿತಿ ಏನು ಚೆನ್ನಾಗಿತ್ತೇನೋ. ಆಗಿನ ಪರಿಸ್ಥಿತಿಯಲ್ಲಿ ಇವ ನಮ್ಮ ಸರ್ಕಾರ ಸುಮ್ಮನೆ ನಮ್ಮನ್ನು ಹಂಗೆ ಬಿಟ್ಬಿಟ್ಟಿದ್ರೆ ಇವರು ನಮಗೆ ಸವಲತ್ತುಗಳು ಏನು ಕೊಡೋದೇ ಬೇಕಾಗಿರಲಿಲ್ಲ. ನಾವು ಹೇಗಿದ್ದು ಹಾಗೇ ಬಿಟ್ಬಿಟ್ಟಿದ್ರೆ ನಮ್ಮ ಜೀವನ ಚೆನ್ನಾಗೇ ಇತ್ತು. ಅಲ್ಲಿ ಯಾರನ್ನು ಪ್ರಶ್ನೆ ಮಾಡಬೇಕಾಗಿಲ್ಲ, ಯಾರು ನಮ್ಗೆ ಅಷ್ಟಿಷ್ಟು ಕಳಿಸ್ಬೇಕಂತೇನೂ ಇಲ್ಲ. ನಮ್ಮ ಪಾಡಿಗೆ ಏನು ಸಿಗ್ತಾ ಇತ್ತು ಕಾಡಲ್ಲಿ ಅದರಲ್ಲಿ ಆರಾಮಾಗಿ ಇದು ಬದುಕ್ತಾ ಇದ್ರು. ಇವಾಗ ಈ ಹೊರಗಡೆ ತಂದುಬಿಟ್ಟು ನಮ್ಮನ್ನು ಕಾಡಿಂದ ಹೊರಗಡೆ ತಂದುಬಿಟ್ಟು ಏನೇನು ಎದುರಿಸ್ಬೇಕಂತಂದ್ರೆ ಭಾರಿ ಕಷ್ಟಕರವಾಗಿದೆ. ಯಾಕಂದರೆ ಅವರು ನಮ್ಮವರು ಅಧಿಕಾರಿ ಮುಂದೆ ಹೋಗಿ ಮಾತಾಡೋಕ್ಕೂ ಎದುರ್ಕೋತಾರೆ. ಇನ್ನೊಂದು ಕೂಲಿಗೆ ಹೋದ್ರು ಒಂದಿಷ್ಟು ಬೇಕು ಅಂತಲೂ ಕೇಳಿ ಇಸ್ಕೊಳಂಗಿಲ್ಲ. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತಕೊಂಡು ಬಂದು ಅವ್ರ ಜೀವನ ಸಾಗಿಸೋದು ಅಂತಂದರೆ ಭಾರಿ ಕಷ್ಟ ಇದೆ ಸರ್. ಯಾಕಂದರೆ ನಮ್ಮವ್ರದ್ದು ದೊಡ್ಡ ಒಂದು ಸವಾಲು ಅನ್ಕೋಬೇಕು. ಈಗಿನ ಒಂದು ಮೂಮೆಂಟ್ಗೆ ನಮ್ಮದು ದೊಡ್ಡ ಸವಾಲು ಬದುಕ್ತಾ ಇರೋದು ನಾವು.
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಹಬ್ಬಗಳು ಆಚರಣೆಗಳು ಆಗಿನ ದಿನಗಳಲ್ಲಿ ಹೇಗಿರ್ತಿತ್ತು, ಈಗ ಎಷ್ಟೆಲ್ಲ ಹಬ್ಬ ಮತ್ತು

0: ಘಟನೆಗಳನ್ನ ಈಗ ಪ್ರಸ್ತುತವಾಗಿಯೂ ಸಹ ಮುಂದುವರ್ಸ್ಕೊಂಡು ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ.
1: ಆಗಿನ ಕಾಲದಲ್ಲಿ ಅಂತಂದ್ರೆ ಸರ್, ನಮ್ಮ ಹಿರಿಯರೆಲ್ಲ ಮಾತಾಡ್ತಿದ್ದೆ ಏನಂತಂದ್ರೆ, ಒಂದು ಆಚರಣೆ ವಿಚರಣೆ ಅಂತಂದ್ರೆ ನಮ್ಮ ಯಜಮಾನರು ಇರ್ತಿದ್ರು. ಅದಕ್ಕೆ ಯಜಮಾನರನ್ನ ಎಷ್ಟು ಗೌರವದಿಂದ ನೋಡಬೇಕು, ಅವ್ರನ್ನ ಯಾವ ರೀತಿ ನಾವು ಆಹ್ವಾನ ಮಾಡ್ಕೋಬೇಕು ಅನ್ನೋದನ್ನ ಒಂದಷ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮತ್ತೆ ನಮ್ಮ ಆಡಿಗಳಿಗೆ ಯಾರೇ ಬಂದ್ರು ಸ್ಲಿಪ್ಪರ್ ಹಾಕೊಂಡು ಬರಂಗಿಲ್ಲ. ಮತ್ತೆ ಏನು ಒಂದು ಹಬ್ಬ ಆಚರಣೆಗಳು ಮಾಡ್ತಿದ್ರೆ ಅದರಲ್ಲಿ ಯಾರು ಬಂದು ಮಾತಾಡ್ಸಂಗಿಲ್ಲ, ನಮ್ಮದೇ ಆದ ಒಂದು ಇದಿರುತ್ತೆ. ಅದರಲ್ಲಿ ನಮ್ಮ ಹಾಡುಗಳು, ಕುಣಿತಗಳು, ಡೋಲ್ಗಳು ಅದನ್ನೆಲ್ಲ ಬಳಸ್ಕೊಂಡು ನಾವು ಒಂದಷ್ಟು ಹಬ್ಬಗಳನ್ನ ಮಾಡ್ತಾಯಿದ್ವಿ. ಮತ್ತು ಹಬ್ಬಗಳು ಮಾಡ್ಕೊಂಡು ಮತ್ತು ಇದು ಇನ್ನೊಂದು ಏನಂತಂದರೆ, ನಮ್ಮದು ಯುಗಾದಿ ಬರುತ್ತೆ. ಯುಗಾದಿಲಿ ಒಂಥರ ಕೋಲಾಟ ಅಂತ ಇದು ಬರುತ್ತೆ, ಅದರಲ್ಲಿ ಒಂದಷ್ಟು ವೇಷಗಳು ಹಾಕ್ಕೊಂಡು ಏನಪ್ಪ ಇನ್ನೊಂದು ಹೂಗಳು ಬಳಸ್ಕೊಂಡು ಅದರಲ್ಲಿ ನಮ್ಮದೇ ಆದ ಸಂಸ್ಕೃತಿ ಹಾಡುಗಳನ್ನು ಬಳಸ್ಕೊಂಡು ಆಟವಾಡ್ಕೊಂಡು ನಾವು ಅದನ್ನು ಒಂದಷ್ಟು ಇದು ಕಲೆಕ್ಟ್ ಮಾಡ್ತಿದ್ವಿ. ಏನಂತಂದರೆ ಅಕ್ಕಿ ರಾಗಿ ಆ ಥರ ಕಲೆಕ್ಟ್ ಮಾಡಿ ತಂದು ನಮ್ಮ ಒಂದು ದೇವರೇನಿದೆ ಅದ್ರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಆಮೇಲೆ ನಮ್ಮ ಆಡಿಗಳಿಗೆಲ್ಲರೂ ಕರೆಸಿ ಅದು ಎಷ್ಟೆಷ್ಟು ಬರುತ್ತೆ ಅಷ್ಟು ಎಲ್ಲ ಕುಟುಂಬಗಳಿಗೆ ಹಂಚಿಕೆ ಮಾಡ್ತಾಯಿದ್ರು ಆವಾಗ ಹಬ್ಬಗಳು ಮಾಡ್ಕೊಂಡು. ಇವಾಗ ಏನಾಗಿದೆ ಅಂತಂದರೆ ಅದನ್ನ ಆಲ್ಮೋಸ್ಟು 30% ಎಲ್ಲರೂ ಮರೆತು ಹೋಗಿದ್ದಾರೆ. ಅದನ್ನ ಆ ಕಲೆಗಳನ್ನು ಮರೆತು ಹೋಗಿ ಈಗ ಒಂದು 0.5% ಉಳ್ಕೊಂಡಿದೆ ಸರ್, ಅದು 0.5% ಉಳ್ಕೊಂಡಿದೆ. ಅದಕ್ಕೋಸ್ಕರ ಅದನ್ನ ಉಳಿಸ್ಕೊಳ್ಳೋಣ, ಬೆಳೆಸೋಣ ಅನ್ನೋದನ್ನ ಒಂದು ಅದು ಒಂದು ನಮಗೆ ಸವಾಲು ಆಗ್ಬಿಟ್ಟೈತೆ. ಈಗ ಅದೊಂದು ದೊಡ್ಡ ಸವಾಲು. ಈಗ ಆಗ ಅದನ್ನೇ ಮತ್ತೆ ತರೋಣ, ನಮ್ಮದು ಅದೇ ಸಂಸ್ಕೃತಿಗಳು ಹಾಡು ನಮ್ಮದು ಏನಿದೆ ಆ ಕುಣಿತಗಳು ಅದೆಲ್ಲ ಮತ್ತೆನೇ ಮಾಡ್ಕೊಳ್ಳೋಣ ಅಂತ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇವಾಗ
0: ಸರ್, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಾದ್ರೆ.
1: ಸವಾಲುಗಳೇನಂತಂದ್ರೆ ನಮಗೆ ಆರೋಗ್ಯದಲ್ಲಿ ಏನೋ ಒಂದಷ್ಟು ಇದು ಮಾಡಿದ್ರೆ ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಂದ ಒಂದಷ್ಟು ಸಹಕಾರ ಮಾಡ್ತಾರೆ. ನಮ್ಮ ಅದೇ ಸರ್ಕಾರ ಇದಕ್ಕೆ ಹೋದರೆ ಒಂದಷ್ಟು ನಮಗೆ ನಮ್ಮನ್ನು ಜನಾಂಗ ಅಂತಂದರೆ ಅವ್ರಿಗೆ ಒಂಥರ ಇದು ಅವ್ರದ್ದು ನಮ್ಮ ಜೀವನನೇ ಒಂಥರ ಪ್ರಾಣಿ ಥರ ನೋಡ್ತಾರೆ ಅವರು ಆರೋಗ್ಯ ದೃಷ್ಟಿಲಿ ಬಂದರೆ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಶಿಕ್ಷಣ ಶಿಕ್ಷಣ ಅಂತಂದರೆ ನಮ್ಮನ್ನು ಒಂದು ಆಶ್ರಮ ಶಾಲೆ ಏನೇ ಒಂದು ಸಣ್ಣ ಪುಟ್ಟ ಅದು ಅಲ್ಲಿ ಮಾಸ್ಟ್ರುಗಳು ಚೆನ್ನಾಗಿರೋದಿಲ್ಲ. ಅವರು ಎಜುಕೇಷನ್ 10th ಅಥವಾ PUC ಮಾಡಿರೋರು ಎಲ್ಲ ಬರ್ತಾರೆ. ಅದು ಎಜುಕೇಷನ್ ನಮ್ಮ ಮಕ್ಕಳಿಗೆ ಹೇಗೆ ಕೊಟ್ಟಂಗಾಗತ್ತೆ? ಬರೀ ಊಟ ತಿಂಡಿ ಕೊಟ್ಟುಬಿಟ್ರೆ ಎಜುಕೇಷನ್ ಏನು ಮಾಡೋದು ನಮಗೆ? ನಮ್ಮ ಮಕ್ಕಳು ಹೇಗೆ ಬೆಳಿಬೇಕು, ನಮ್ಮ ಮಕ್ಕಳುಗಳಿಗೆ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದು ನಮಗೂ ಅದೊಂದು ಸವಾಲಾಗಿದೆ ಸರ್. ಯಾಕಂತಂದರೆ ಈಗಿನ ದೃಷ್ಟಿಯಲ್ಲಿ ಎಜುಕೇಷನ್ನೇ ವೆರಿ ಇಂಪಾರ್ಟೆಂಟ್. ಆ ಎಜುಕೇಷನ್ ಇಲ್ಲ ಅಂತಂತಂದರೆ ನಮ್ಮ ಮಕ್ಕಳು ಹೆಂಗೆ ನಾವು ಹೇಗೆ ಬದುಕಿದ್ವಿ ಅದೇ ಜೀವನ ಅವ್ರಿಗೂ ಆಗುತ್ತೆ, ಆಯಿತಾ? ಮತ್ತು ನಾವು ಬೇರೆ ಕಡೆ ನಮಗೆ ಒಂದಷ್ಟು ಸೀಟ್ಗಳಿರುತ್ತೆ, ಆ ಸೀಟ್ಗಳು ಕೇಳಕ್ಕೆ ಹೋದ್ರು ನಮಗೆ ಇಲಾಖೆಯವರ ಹೇಗಿರ್ತಾರಲ್ಲ ಅವರು ನಮಗೆ ಅವಕಾಶ ಕೊಡೋದಿಲ್ಲ. ಮತ್ತು ಅವ್ರಿಗೆ ಯಾರು ಹೊಂದ್ಕೊಂಡಿರ್ತಾರೆ, ಅವ್ರಿಗೆ ಯಾರು ಸ್ಪಂದಿಸ್ತಾರೆ, ಅವ್ರಿಗೆ ಒಂದಷ್ಟು ಮಕ್ಕಳನ್ನು ಸೇರಿಸ್ಕೊಳ್ತಾರೆ. ಆಲ್ಮೋಸ್ಟು ನಮ್ಮ ಜೇನು ಕುರುಬರ ಮಕ್ಕಳಿಗೆ ಮಾತ್ರ ಶಿಕ್ಷಣದಲ್ಲಿ ಅಷ್ಟೊಂದು ನಮಗೆ ಒತ್ತು ಕೊಡ್ತಾ ಇಲ್ಲ ಯಾರು. ಮತ್ತು ಇನ್ನೊಂದು ಏನಂತಂದರೆ ಸದ್ಯ ಸರ್ ನಾನು ಹೇಳ್ತಿರೋದು ಅಂತಂದರೆ ಸರ್ಕಾರ ನಮಗೆ ಯಾವ್ರು ನಮ್ಗೆ ಏನು ಸೌಲಭ್ಯ ಕೊಡೋದು ಬೇಡ, ನಮಗೆ ಒಂದಷ್ಟು ಜಮೀನುಗಳು ಕೊಡಿಸ್ಬಿಟ್ಟು ನಮ್ಮ ಜೀವನ ನಾವು ಬದುಕಲಿಲ್ಲ ಅಂತಂದರೆ ಆವಾಗ ಅವ್ರು ನಮ್ಮ ಪ್ರಶ್ನೆ ಮಾಡಲಿ. ಇವಾಗಲೇ ಸರ್ ನಮಗೆ ಜಮೀನುಗಳಿಲ್ಲ, ಬೇರೆಯವ್ರದ್ದು 20,000 ಒಂದು 17,000 ಕೊಟ್ಕೊಂಡು ಜಮೀನುಗಳು ಮಾಡ್ಕೊಂಡು ಬದುಕ್ತವ್ರೆ ಇಲ್ಲಿ ನಮ್ಮ ನಡಡಿಲಿ. ಸ್ವಂತ ನಮ್ಮದೇ ಜಮೀನು ಆಗೋದಿಲ್ಲ. ಅದು ಇನ್ನೊಂದೇನು ಗೊತ್ತಾ, ಅವ್ರ ಹತ್ರ ಹಸುಗಳಾಗಲಿ ದನಗಳಾಗಲಿ ಏನೂ ಇಲ್ಲ, ಕೂಲಿಗೆ ಕರೆಸ್ಕೋತಾರೆ. ಗ್ರಾಮಗಳಿಂದ ಕೂಲಿ ಕರೆಸ್ಕೊಂಡು ಅವ್ರ ಕೈಲೇ ಹೊಡೆಸಿ ಇದು

ಕ್ಲೀನ್ ಮಾಡಿಸಿ ಎಲ್ಲ ಬೆಳೆಗಳು ಬೆಳೀತಾರೆ. ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಮ್ಮ ನೆರಡಿ ಆಡಿಲಿ. ಯಾಕಂತಂದ್ರೆ ನಾನು ಬದುಕಬೇಕು ಅನ್ನೋದು ಅವ್ರಿಗೆ ಬಂದ್ಬಿಟ್ಟೈತೆ. ಈ ಜೀವನದಲ್ಲಿ ನಾವು ಈ ಇದು ಹೊರಗಡೆ ಬಂದಿದ್ರಿಂದ ನಾವು ಹೆಂಗೆ ಆದ್ರೂ ಒಂದು ಈ ಬೇರೆ ಜನದ ರೀತಿ ನಾವು ಬದುಕಬೇಕಲ್ಲ, ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ರೀತಿ ತಗೊಂಡು ಹೋಗ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಜಮೀನು ಇಲ್ದಿದ್ರು ಬೇರೆ ಜಮೀನುಗಳು ತಕೊಂಡು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳು ನನ್ನಂಗೆ ಆಗ್ಬಾರ್ದು, ನಾವು ಏನೋ ಹಾಳಾಗೋಗಿದ್ದೀವಿ, ನಾವು ನನ್ನ ಮಕ್ಕಳು ಒಂದು ಎಜುಕೇಷನ್ ಅಲ್ಲಿ ಆಗಲಿ ಒಂದಷ್ಟು ಅದು ಆರ್ಥಿಕವಾಗಿ ಆಗಲಿ ಅದರಲ್ಲಿ ಒಂದು ಸ್ವಲ್ಪ ಮುಂದೆ ಬರಲಿ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಂತಂದ್ರೆ ನಮ್ಮ ಅವ್ರಿಗೆ ಒಂದಷ್ಟು ಜಮೀನುಗಳು ಕೊಟ್ಟುಬಿಟ್ಟು ಒಂದಷ್ಟು ಬೋರ್ಗಳು ಕೊಟ್ಟುಬಿಟ್ರೆ ಅವರು ಖಂಡಿತವಾಗಲೂ ಬದುಕೇ ಬದುಕ್ತಾರೆ. ನಾನಂತದನ್ನ 100% ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಬೇರೆಯವ್ರು ಕೊಟ್ಟುಬಿಟ್ಟು ಇವರು ಅವ್ರ ಎಲ್ಲರಿಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಬೇರೆಯವ್ರಿಗೆ ಕೊಟ್ಬಿಟ್ಟು ಎಲ್ರಿಗೂ ಹೊಂದಾಣಿಕೆ ಮಾಡಿದ್ರೆ ಸರಿ ಬರೋದಿಲ್ಲ. ಯಾಕಂದ್ರೆ ಅವ್ರವ್ರ ಪರಿಸ್ಥಿತಿ ತಕ್ಕನಾಗೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಮ ಮಾಡಿದ್ದು ನಾನು 100% ಕೊಡ್ತೀನಿ. ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಾವ್ರೆ ಅವರು, ಅಷ್ಟೊಂದು ಕೆಲಸ ಮಾಡೋದ್ರಿಂದ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಇಲ್ಲಾಂದ್ರೆ ನನಗೆ ಭಯ ಆಯ್ತಿತ್ತು, ಏನು ಮಾತಾಡೋದು ಹೆಂಗೆ ಮಾತಾಡೋದು ನಮ್ಮವ್ರ ಬಗ್ಗೆ ಅಂತ ಭಯ ಇರ್ತಿತ್ತು. ಯಾಕಂದ್ರೆ ನನಗೆ ಭಯ ಇರಲ್ಲ, ನಮ್ಮವ್ರು ಮಾಡ್ತಾವ್ರೆ ಬೆಳೀತಾವ್ರೆ ಬೆಳೀಲಿ, ಬೆಳೆದಾಗಲೇತಾನೆ ನಮ್ಮ ಒಂದು ಸಮುದಾಯ ಇನ್ನೂ ಮುಂದೆ ಹೋದರೆ ಒಂದಷ್ಟು ಇದಾಗುತ್ತೆ, ಮನವರಿಕೆ ಆಗುತ್ತೆ, ಒಂದು ನನ್ನ ಹಿಂದೆ ಇರೋ ಮಕ್ಕಳಿಗೂ ಒಂದು ಇದಾಗುತ್ತೆ ಅಂತ ಸರ್. ನಮ್ಮ ಇಲಾಖೆಗಳಲ್ಲಿ ನಮ್ಮ ಟ್ರೈಬಲ್ಸ್ PUTG ಅಂತಲೇ ಇದು ಮಾಡ್ಕೋತಾವ್ರೆ. ನಮ್ಮ PUTG ಹೆಂಗೆ ಯಾವ ರೀತಿ ಇದು ಮಾಡಬೇಕು, ಅವ್ರಿಗೆ ಏನು ಮನವರಿಕೆ ಕೊಡಬೇಕು ಏನು ಕೊಡೋದಿಲ್ಲ ನಮಗೆ. ಒಂದಷ್ಟು ಕಾರ್ಯಕ್ರಮಗಳು ಮತ್ತು ಮೀಟಿಂಗ್ಗಳು ಬರುತ್ತೆ, ಅದಕ್ಕೆಲ್ಲ ನಮಗೆ ಆಹ್ವಾನ ಮಾಡೋದಿಲ್ಲ. ಬೇರೆ ಯಾರು ಅವ್ರಿಗ ಗೊತ್ತಿರೋರನ್ನ ಕರ್ಕೊಂಡು ಹೋದ್ರು ಒಂದು ಈಗ ಒಂದು ನೆಕ್ಸ್ಟ್ ಒಂದು ಇವಾಗ ಸಾಷ್ಟ್ ಒಂದು ಸ್ಪೋರ್ಟ್ಸ್ ನಡೀತು, ಸ್ಪೋರ್ಟ್ಸ್ ನಡೆದಿರೋದೇ ಗೊತ್ತಿಲ್ಲ ನಮಗೆ, ಅಷ್ಟೊಂದು ಓಡಾಡ್ತಾ ಇದ್ದೀವಿ. ಇನ್ಫಾರ್ಮೇಶನ್ ಕೊಡೋರು ಯಾರು ಇಲ್ಲ. ಈಗ ಸುಮ್ಮನೆ ಗ್ರೂಪಲ್ಲಿ ಬರ್ತವೆ, ಅಷ್ಟು ಮಕ್ಕಳು ಗೆದ್ರು ಇಷ್ಟು ಮಕ್ಕಳು ಗೆದ್ರು ಅವ್ರಿಗೆ ಒಂದಷ್ಟು ಗೌರವಧನ ಕೊಡ್ಬೇಕು ಅನ್ಕೊಂಡವ ಸುಮ್ಮನೆ ಇದರಲ್ಲಿ ಬರುತ್ತೆ. ನಮ್ಮವ್ರನ್ನ ಏನು ಅನ್ಕೊಂಡವ್ರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸಲ ಪ್ರಾಣಿ ಅನ್ಕೊಂಡವ್ರೆ, ಇನ್ನು ದನಗಳು ಅನ್ಕೊಂಡವ್ರು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿ ಮಾಡ್ತಾ ಇದ್ದಾರೆ ಅದು ಬರ್ತಾ ಇರೋದು ನಮ್ಮ ಹೆಸರಲ್ಲೇ, PUTG ಹೆಸರಲ್ಲೇ ಬರ್ತಾ ಇರೋದು. ನಮಗೆ ಇಲ್ಲ ಅಂತಂದರೆ ಸುಮ್ಮನೆ ಏನಕ್ಕೆ ಸರ್ ನಮ್ಗೆ ಇಲಾಖೆ, ಇಲಾಖೆ ನಮ್ಗೆ ಬೇಕಾಗೆ ಇಲ್ಲ. ಹಾಗಾದರೆ ಮತ್ತೆ ಇನ್ನೇನಂತಂದರೆ ನಮ್ಮದೊಂದು ನಾವೊಂದು ಒಂದಷ್ಟು ಚಿಕ್ಕವರು, ನಮಗೆ ಅಷ್ಟೊಂದು ಅರಿವಿಲ್ಲ. ನಮ್ಮದು ಜೈನ್ ಕುರುಬಾ ಅನ್ನೋ ಒಂದು ಹೆಸರಲ್ಲಿ ಒಂದು ಆಫೀಸ್ ಇತ್ತು ಹುಣಸೂರಲ್ಲಿ. ಆ ಆಫೀಸ್ ಇದ್ದಾಗ ನಮ್ಮವ್ರಿಗೆ ಒಬ್ಬರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ. ಏನು ತಲುಪಬೇಕು ಅವ್ರಿಗೆ, ಎಜುಕೇಷನ್ ಏನಾಗಬೇಕು, ಮಕ್ಕಳು ಓದಂಥವ್ರಿಗೆ ಇಷ್ಟಿಷ್ಟು ಅಂತ ಬರ್ತಿತ್ತು, ಅವೆಲ್ಲ ತಲುಪ್ತಿತ್ತು ಸರ್. ಇವಾಗ ಏನು ಮಾಡ್ಬಿಟ್ಟವ್ರೆ ಅಂತಂದರೆ ನಮ್ಮ ಜೈನ ಕುರುಬ ಅನ್ನೋ ಒಂದು ಆಫೀಸನ್ನು ಮುಚ್ಚಾಕ್ಬಿಟ್ಟವ್ರೆ, ಮುಚ್ಚಿಟ್ಬಿಟ್ಟವ ಬೇರೆ ಬೇರೆ ಆಫೀಸ್ಗಳಲ್ಲಿ ಸೇರಿಸ್ಕೊಬಿಟ್ಟು ನಮ್ಮನ್ನು ಒಂಥರ ದಿಕ್ಕು ತಪ್ಪಿಸ್ತವ್ರೆ. ನಮ್ಮ ಜೈನ ಕುರುಬರು ದಿಕ್ಕು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದನ್ನ ಗೊತ್ತಿಲ್ಲ. ಒಂದಷ್ಟು ಜನ ಅರಿವು ಇರೋರೇನೋ ಮಾಡ್ಕೋತವ್ರೆ, ಅವ್ರದ್ದೇನೋ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದ್ಬಿಡ್ತಾರೆ. ಇನ್ನಷ್ಟು ಹಿಂದುಳಿದಿರೋರು ಇದ್ದಾರಲ್ಲ, ಅವ್ರಗಳಿಗೆ ನಾನು ಎಲ್ಲಿ ಹೋಗ್ಬೇಕು, ನಾನು ಏನು ಮಾಡ್ಕೋಬೇಕು, ನಾನು ಎಲ್ಲಿಂದ ನನ್ನ ಸವಲತ್ತು ತಗೋಬೇಕು ಅನ್ನೋದನ್ನ ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಹಾಗಾಗಿ ಸರ್ ನಾವು ಇಲ್ಲಿ ಕೆರೆಹಾಡಿಗೆ ಬಂದಿದ್ದಾಗ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಮನವಿ ಮಾಡಿದರು, ಪತ್ರ ಮುಖಾಂತರ ಮತ್ತು ಏನು ಇದರೆಲ್ಲ ಮಾಡಿದಾಗ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಒಪ್ಪಿಗೆ ಕೊಟ್ಟು ಆಯಿತು, ಎಲ್ಲ ಆಯ್ತು. ಈಗ ಸದ್ಯದಲ್ಲಿ ಒಂದು 15-20 ದಿನದಿಂದ ಹೋದಾಗ ನಮ್ಮ ಡೈರೆಕ್ಟ್ರು ಅಂದ್ರಂತೆ ಎಲ್ಲ ಜನಾಂಗಕ್ಕೆ ನಾವು ಎಲ್ಲ ಆಫೀಸೂ ತೆಗಿಯೋಕ್ಕಾಗೋದಿಲ್ಲ, ನೀವೇನು ಕೇಳ್ತೀರಾ ಅದು ಅವ್ರ ಪ್ರಶ್ನೆ. ಓಕೆ ಸರ್, ಯಾಕಂದರೆ ನಮ್ಮ ಆಫೀಸು ಮೊದಲಿತ್ತು, ಇವ್ರು ಯಾಕೆ ಮುಚ್ಚಬೇಕಾಗಿತ್ತು ಅದನ್ನು? ಅದನ್ನು ಮುಚ್ಚಿದ ಮೇಲೆ ನಮ್ಮ ಜನಾಂಗದ ಇತ್ತು ತಾನೆ, ಅದು ನಾವು ಓಪನ್ ಮಾಡ್ಕೊಡ್ಬೇಕು ತಾನೆ ಇವರು? ಆ ಪ್ರಶ್ನೆ ಮಾಡೋದಂತಿದೇನಿದೆ ನಮಗೂ ಅದೇ ಪ್ರಶ್ನೆ ಸರ್. ಈಗ ನಮ್ಮ ಜನಾಂಗಕ್ಕೆ ಎಷ್ಟು ಒಂದು
ಸವಲತ್ತುಗಳು.

0: ಸಿಗ್ತಾ ಇಲ್ವೋ, ಎಷ್ಟು ನೋವಾಗುತ್ತೆ ನಮಗೆ, ದೊಡ್ಡ ನೋವಾಗ್ತಾ ಇದೆ ಸರ್ ಅದನ್ನ ನಾವು. ಯಾಕಂದ್ರೆ ನಾವು ಬೇರೆ ಕಡೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಮಾತಾಡೋ ಯಾರ ಜೊತೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಲಿ ನಮ್ಮ ಒಂದು ಇಲಾಖೆ ತಂದಿಟ್ಬಿಟ್ಟಿದೆ ಈಗ. ಯಾಕಂದ್ರೆ ನಮ್ಮ ಇದರಲ್ಲಿ ಯಾರಾದರೂ ಬಳಸ್ಕೋಬಹುದು ಈಗಿನ ಪರಿಸ್ಥಿತಿಲಿ. ಯಾಕಂದ್ರೆ ನಮ್ಮ ಒಂದು ಆಫೀಸ್ ಅಲ್ವಲ್ಲ, ಸೇರಿಸಿರೋದು ನಮ್ಮನ್ನ ತಗೊಂಡೋಗಿ ಇವ್ರನ್ನ ಅಲ್ಲಿಗೆ ಹಾಕಿ ಅವ್ರದ್ದು ಅಲ್ಲೇ ಬರಲಿ ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡವ್ರೆ. ಅದನ್ನು ನಮ್ಮ ಸಪ್ರೇಟಾಗಿ ಮಾಡಿ ನಮ್ಮದೊಂದು ಆಫೀಸ್ ಅಂತ ಓಪನ್ ಮಾಡಿದಾಗ ನಮ್ಮದು ಏನಿದೆ ಅದು ನೇರವಾಗಿ ನಮ್ಮ ಜನಾಂಗಕ್ಕೆ ತಲುಪೇ ತಲುಪುತ್ತೆ. ಅದು ಮಾತ್ರ 100% ಗ್ಯಾರಂಟಿ ಸರ್. ಅದೊಂದು ನಮಗೆ ಸರ್ಕಾರ ಮಾಡಿಕೊಡ್ಬೇಕು. ಮಾಡಿಕೊಟ್ರೆ ನಾವು ಇನ್ನಷ್ಟು ಸವಲತ್ತನ್ನು ಪಡ್ಕೊಳ್ಳೋಕ್ಕೆ ಆಗುತ್ತೆ. ಇಲ್ಲಾಂತಂದರೆ ನಾವು ಜೈನು ಕುರುಬರು ಅನ್ನೋದೇ ಅಳಿಸೋಗುತ್ತೆ ಇನ್ನೊಂದು 2-3 ವರ್ಷ ಅಂತೂ ಗ್ಯಾರಂಟಿ ಸರ್. ಯಾಕಂದರೆ ನಮ್ಮವರು ಗೊತ್ತಲ್ಲ ಎಷ್ಟು ಎಷ್ಟು ಏನು ಏನು ಮಾಡ್ಕೊಂಡು ಸುಮ್ಮನೆ ಜೀವನ ಮಾಡ್ತಿರೋದ್ರಿಂದ ಏನು. ಹಾಗಾಗಿ ನಮ್ಮ ಜೈನು ಕುರುಬ ಜನಾಂಗನವರು ಈ ಸುಮಾರು ಜನ ಅಳಿಸಿ ಹೋಗೈತೆ, ಇನ್ನೊಂದು ಸ್ವಲ್ಪ ಜನ ಉಳ್ಕೊಂಡವ್ರು ಅಷ್ಟೇ. ಆ ನಿಟ್ಟಿನಲ್ಲಿ ಆದರೂ ಇವರು ನಮಗೆ ನಮ್ಮನ್ನ ಅಭಿವೃದ್ಧಿ ಕಡೆಗೆ ಅಥವಾ ಒಂದಷ್ಟು ಇದು ಇದಕ್ಕೆ ಇದ್ರ ಕಡೆಗೆ ನೋಡೋದಾದರೆ ಒಂದಷ್ಟು ಆಫೀಸ್ಗಳು ತೆಗೆದುಕೊಂಡು ನಮ್ಮನ್ನು ಏನು ಮಾಡಬಹುದು, ಯಾವ್ರವ್ರನ್ನ ಯಾವ ರೀತಿ ಯಾವ ಮಟ್ಟದಲ್ಲಿ ತರಬಹುದು ಅವ್ರನ್ನ ಅನ್ನೋದನ್ನ ಯೋಚನೆ ಮಾಡಿ ಅದನ್ನ ತೆಗೆದುಬಿಟ್ರೆ ನಾವು ಏನೋ ಒಂದು ಕಡೆ ನಮ್ಮ ಜನದವ್ರಿಗೆ ಆ ಸಮಾಧಾನ ಏನೋ ಒಂದು ಅಷ್ಟು ಇಷ್ಟು ಸಿಗುತ್ತೆ, ಬದುಕತಾರ ಅವ್ರ ಜೀವನ ಏನೋ ಆಗುತ್ತೆ. ಅಷ್ಟು ಮಟ್ಟದಲ್ಲಿ ಇದೆ ಸರ್ ನಮ್ಮ ಜೀವನ. ನಮ್ಮ ಆಡಿಯ ರಸ್ತೆ ಸರ್, ಒಂದು 2 ಸರಿ ಗ್ರಾಮಸ್ಥರೆಲ್ಲ ನಮ್ಮ ಆಡಿಯವರು ಹೋಗಿರಲಿಲ್ಲ, ಗ್ರಾಮಸ್ಥರು ಎಮ್ ಎಲ್ ಅವ್ರಿಗೆ ಮನವಿ ಮಾಡಿದ್ರು. ಯಾಕಂದರೆ ಅವರು ಮಾಡಿಲ್ಲ, ನಮ್ಮ ಎಮ್ ಎಲ್ ಅವರು ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಾಡಿಕೊಡ್ತಾರ ಅಂತ ಭಾವಿಸಿದ್ವಿ. ಎಮ್ ಎಲ್ ಅವರು ದಯವಿಟ್ಟು ಅವರು, ಯಾಕಂದರೆ ಜಾಸ್ತಿ ಏನು ನಮ್ಮದು ಇಲ್ಲ, 1 ಕಿಲೋಮೀಟ್ರ್ ಅಷ್ಟು ಇದೆ ಅಷ್ಟೇ. ಅದನ್ನು ಎಮ್ ಎಲ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಆ ರಸ್ತೆ ಭಾರಿ ಸಮಸ್ಯೆ ಆಗುತ್ತಾ ಇದೆ, ಯಾಕಂದರೆ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಹುಡುಗರು ಮಕ್ಕಳು ಕರ್ಕೊಂಡು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸ್ಕಿಡ್ಡಾಗಿ ಬೀಳೋದು, ಆ ಥರದವು ಜಾಸ್ತಿ ಇರ್ತವೆ ಹೆಚ್ಚಿನದಾಗಿ. ಮತ್ತು ನಮ್ಮ ಇಲಾಖೆಯವರು ಅದನ್ನ ಗಮನ ವಹಿಸಬೇಕು.
1: ಸರ್, ನಿಮ್ಮ ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದಾರೆ, ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
0: ಆಧುನಿಕ ಇದು ಬಳಸ್ತಾ ಇದ್ದಾರೆ ಸರ್, ಅಂದರೆ ಈಗಿನ ಇದಕ್ಕೆ ಅವರು ಹೊಂದ್ಕೊಳ್ಳೇ ಬೇಕು. ಹೊಂದ್ಕೊಳ್ಳಿಲ್ಲ ಅಂತಂದರೆ ಈಗ ನಮ್ಮ ಒಂದು ಇದಕ್ಕೆ ಹೋದರೆ ನಮಗೆ ಕಾಡಲ್ಲಿ ಸೌದೆ ತರೋಕ್ಕಾಗಲಿ ಏನಕ್ಕಾಗಲಿ ಅಷ್ಟೊಂದು ನಮಗೆ ಕೊಡೋದಿಲ್ಲ. ಯಾಕಂದರೆ ದಾರಿಗಳು ಇಲ್ಲ, ಇಲ್ಲಿ ಎಲ್ಲ ರೈಲೆ ಕಂಬ ಹಾಕಿ ಅದು ಇದು ಹಾಕಿಬಿಟ್ಬಿಟ್ಟವ್ರೆ. ಈಗ ನಾವು ನಮಗೆ ಇದು ಇದೇ ಇಲ್ಲ, ಬೇರೆ ಆಪ್ಷನೇ ಇಲ್ಲ, ಅದಕ್ಕೆ ಹೊಂದ್ಕೊಳ್ಳೇ ಬೇಕು ನಾವು. ಹೊಂದಾಣಿಕೆ ಆದ್ರೇ ನಾವು ಜೀವನ, ಇಲ್ಲಾಂತಂದರೆ ನಾವು ಹೆಂಗೆ ಊಟಗಳು ಮಾಡಬೇಕಾಗ್ತದೆ, ಬೇರೆ ಬೇರೆ ಅಡುಗೆಗಳು ಮಾಡ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸಿಲಿಂಡ್ರು ಬಳಸ್ತಾ ಇದ್ದಾರೆ, ಮೊಬೈಲ್ಗಳು ಬಳಸ್ತಾರೆ, ಟಿವಿಗಳು ಬಳಸ್ತಾರೆ, ಹೊಲಗಳು ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು, ಟಿಲ್ಲರ್ಗಳು, ಎತ್ತುಗಳು ಬಳಸ್ಕೊಂಡು ಮಾಡ್ತಾರೆ ಸರ್.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮಗೆ ಸಿಗ್ತಾ ಇರೋಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗಬೇಕು ಅಂದರೆ ಏನೆಲ್ಲ ಆಗಬೇಕು ಅಂತ ಹೇಳೋದಕ್ಕೆ ನೀವು ಬಯಸ್ತೀರಾ?
0: ನಮಗೆ ಇನ್ನೇನು ಸರ್, ಸ್ವಾಮಿ ವಿವೇಕಾನಂದ ಇಟ್ಮೆಂಟಿಂದನೇ ಒಂದಷ್ಟು ಬೆಂಬಲಗಳು ಸಿಗ್ತಾ ಇದೆ. ಒಂದಷ್ಟು ಕೋಳಿಗಳು ಕೊಟ್ಟರು ಇವಾಗ, ಮತ್ತು ಒಂದಷ್ಟು ಬಿತ್ತನೆ ಬೀಜಗಳು ಕೊಡಿಸಿದ್ರು. ಏನೋ ಒಂದು ಅವ್ರ ಮಠದಲ್ಲಿ ಬೆಳ್ಕೊಂಡು ಏನೋ ಒಂದಷ್ಟು ಆರ್ಥಿಕವಾಗಿ ಬೆಳೀಲಿ ಅನ್ನೋ ಒಂದು ಕಾರಣದಿಂದ ಒಂದಷ್ಟು ಹೆಲ್ಪ್ಗಳು ಮಾಡಿಸಿದ್ದಾರೆ ಸರ್ ನಮ್ಮ ಸಂಸ್ಥೆಯಿಂದ. ಇನ್ನೂ ಬೇರೆ ಥರ ಸಂಘಗಳು ನಡೀತಾ ಇದೆ. ಇನ್ನು ಹೆಚ್ಚಿನದಾಗಿ ನಮ್ಮದೇ ಒಂದಷ್ಟು ಕೊಡಬೇಕಂತ ಕೇಳ್ಕೊತೀನಿ, ಯಾಕಂದರೆ ಇನ್ನಷ್ಟು ಬೆಳ್ಕೋತಾರೆ. ಅಂದರೆ ನಾನು ಕೇಳ್ತಿರೋದು ಏನಂತಂದರೆ, ಯಾರು ಇಂಟ್ರೆಸ್ಟ್ ಆಗಿದ್ದಾರೆ, ಯಾರು ನಾನು ಬದುಕಬೇಕು ಜಮೀನಲ್ಲಿ ಮಾಡಬೇಕನ್ನೋರು ಕೊಡಲಿ ಆಯಿತಾ. ಇನ್ನೊಂದು ದೃಷ್ಟಿ ಏನಂತಂದರೆ, ಕೆಲವ್ರಿಗೆ ಆರ್ ಟಿ ಸಿ ಇರೋದಿಲ್ಲ, ಅಂಥವ್ರನ್ನ ಗುರುತಿಸಿ ಕೊಡಲಿ ಸರ್. ಅಂದರೆ ನಾ ಬೆಳೆ ಬೆಳೆದೆ ಸುಮ್ಮನೆ ಓಡಾಡೋರ್ಗೆ ಬೇಡ. ಇಂಥವನು ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ತಾವನೆ, ಅವನೊಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾವನೆ, ಅಂಥವ್ರಿಗೂ ಒಂದಷ್ಟು ಬಿಸ್ನೆಸ್ ಬಿಸ್ನೆಸ್ ಕೊಟ್ಟರುವೆ ಉಪಯೋಗ ಆಗುತ್ತೆ, ಅವನ ಜೀವನ ಏನೋ ಬೆಳ್ಕೊಂಡು ಹೋಗುತ್ತೆ. ನಾನು ಹೇಳ್ತಿರೋದು ಆರ್ ಟಿ ಸಿ ಇದ್ದವ್ರಿಗೆ ಕೊಡ್ತೀನಿ ಅಂತಂದರೆ, ಉಳ್ಕಂಡೆ ಅವ್ರು ಏನು ಮಾಡ್ಬೇಕು ಸರ್ ಅಲ್ವಾ, ಅದು ಕಷ್ಟ ಆಗುತ್ತೆ. ನಾನು ಅದೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಮ್ಮ

0: ಸಂಸ್ಥೆಗೆ ಅಂಥವ್ರನ್ನ ಗುರುತಿಸಿ, ಈ ಫೀಲ್ಡ್ ಬರ್ತಾರಲ್ಲ ಅವರು ಅಂಥವ್ರನ್ನ ಮಾತಾಡಿ ಗುರುತಿಸಿ, ಇಂಥವ್ರು ಒಂದು ಇಷ್ಟು ಜಮೀನುಗಳು ಮಾಡ್ತಾವ್ರೆ, ಅವ್ರಿಗೂ ಒಂದಷ್ಟು ಕೊಡಿಸೋಣ ಅಂತ ಮಾತುಕತೆ ಮಾಡಿ ಒಂದಷ್ಟು ಕೊಡಿಸ್ಲಿ ಸರ್. ಮತ್ತು ನಮ್ಮ ಸರ್ಕಾರದಲ್ಲಿ ಏನಂತಂದರೆ, ಸರ್ಕಾರದಲ್ಲಿ ನಮ್ಮವರು ನಮ್ಮ ಜನಾಂಗಕ್ಕೆ ಅಷ್ಟೊಂದು ಆದ್ಯತೆ ಇಲ್ಲ. ಯಾಕೆ ಆದ್ಯತೆ ಇಲ್ಲ ಅಂತಂದರೆ, ನಮ್ಮಗಳು ಜನಕರು ಪ್ರಶ್ನೆ ಮಾಡೋದಿಲ್ಲ, ಹೋಗಿ ಕೇಳೋದು ಇಲ್ಲ, ಅವ್ರಕ್ಕೂ ಹೆಂಗೆ ಕೇಳ್ಕೋಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ಆಯಿತಾ? ಇನ್ನೊಂದಾದರೆ ಅವ್ರಿಗೆ ಸಿಕ್ಕಲಿ ಸಿಕ್ತೇ ಇರಲಿ, ಸುಮ್ಮನೆ ಊರಲ್ಲೇ ಇದ್ದು ಬಿಡ್ತಾರೆ. ಅವ್ರ ಜೀವನ ಎಷ್ಟು ಇದೆ ಅಷ್ಟೇ ನೋಡ್ತಾರೆ ಸರ್. ಅತಿ ಆಸೆನೂ ಪಡ್ತಾ ಇಲ್ಲ ಅವರು. ಅತಿ ಆಸೆ ಮಾಡಿದ್ರೆ ಎಲ್ಲ ಕಡೆ ನುಗ್ತಾರೆ, ಎಲ್ಲ ಇಲಾಖೆಗಳು ನುಗ್ಗಿ ಅವ್ರದ್ದು ಏನು ಸವಲತ್ತು ಇದೆ ಕಿತ್ಕೋತಾರೆ, ಕಿತ್ಕೊಂಡು ಅವ್ರವರು ಇದು ಮಾಡ್ಕೋತಾರೆ. ಅವ್ರಿಗೆ ಆಸೆ ಇಲ್ಲ ಅದು. ಅವ್ರ ಜೀವನ ಎಷ್ಟು, ಏನು ನಾನು ಕೂಲಿ ಮಾಡ್ಕೊ ಬರ್ತೀನಿ ಅಷ್ಟೇ ಅವ್ರ ಜೀವನ. ಇವತ್ತೇನಿದೆ ಅದನ್ನ ತಿನ್ಕೋಬೇಕು ಉಣ್ಕೋಬೇಕು ಸುಮ್ಮನೆ ಇರ್ಬೇಕು ಅವ್ರೆ. ನಮ್ಮವ್ರದ್ದು ಆ ಬದುಕಲ್ಲಿ ಬರ್ತವ್ರೆ ಸರ್. ಇದೆಲ್ಲ ಹೆಚ್ಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ನಮ್ಮ ಜನಾಂಗದವ್ರನ್ನ ಒಂದಷ್ಟು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಒಂದಷ್ಟು ಮನವರಿಕೆ ಮಾಡಿಕೊಟ್ರೆ ಇನ್ನು ಹೆಚ್ಚಿನದಾಗಿ ನಮ್ಮವರು ಮುಂದೆ ಬರುವಂಥದ್ದು ಚಾನ್ಸಸ್ ಇರುತ್ತೆ ಸರ್. ಇಲ್ಲಾಂತಂದರೆ ನಮ್ಮವರು ಇನ್ನೂ ಎಷ್ಟು ಎಷ್ಟು ಹಿಂದೆ ಇದ್ದರೂ ಹಿಂದೆನೇ ಹೋಗ್ತಾರೆ. ಆ ಮಟ್ಟದಲ್ಲಿ ನಮ್ಮ ಜನಕರು ಪರಿಸ್ಥಿತಿ ಇದೆ ಸರ್.
1: ಸರ್, ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಗ್ರಾಮವನ್ನು ತಿಳಿಸೋದಾದರೆ.
0: ಮುಂದಿನ 10 ವರ್ಷದಲ್ಲಿ ಸರ್, ನಮಗೆ ಏನಾದರೂ ಒಂದಷ್ಟು ಸರ್ಕಾರ ಹಂತದಲ್ಲಿ ನಮಗೆ ಅವಕಾಶಗಳು ಸಿಕ್ಕಿದ್ರೆ, ಒಂದಷ್ಟು ರಸ್ತೆಗಳಾಗಲಿ, ಒಂದಷ್ಟು ಚರಂಡಿಗಳಾಗಲಿ, ಮನೆಗಳಾಗಲಿ, ಒಂದು ಒಳ್ಳೆಯ ಅಭಿವೃದ್ಧಿ ಕಡೆಗೆ ನಾವು ತರ್ತೀವಿ. ಇಲ್ಲಾಂತಂದರೆ ನಾವು ನಮಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಬಳಸ್ಕೋತೀವಿ ನಾವು. ಎಷ್ಟು ಅವಕಾಶ ಸಿಗೋದಿಲ್ವೋ ಅಷ್ಟು ಬಳಸೋಕ್ಕಾಗೋದಿಲ್ಲ ನಮಗೆ. ಯಾಕಂದರೆ ನಮಗೆ ಸರ್ಕಾರ ಎಷ್ಟು ನಮಗೆ ಇದು ಮಾಡುತ್ತೆ, ನಮ್ಮನ್ನು ಮುನ್ನಡಿಕೆ ಮಾಡಿಕೊಳ್ಳುತ್ತೋ ಆವಾಗಲೇ ನಾವು ಅದನ್ನು ಗ್ರಾಮಗಳು ಮತ್ತು ನಮ್ಮ ಇದು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಳೋ ತರೋಕ್ಕೆ ಸರಿ ಸರ್. ಕಾರಣ ಇನ್ನು ಮುಂದಿನ ದಿನಗಳಲ್ಲಿ, ಯಾಕಂದರೆ ನಮ್ಮ ಜನಾಂಗದವ್ರಿಗೆ ಇನ್ನೊಂದು ಇರುತ್ತೆ ಸರ್, SC/ST ಕಮ್ಯುನಿಟಿ ಅಂತ ಇರುತ್ತೆ. ಅದಕ್ಕೆ ನಮ್ಮ ಜನಾಂಗದವರು ನಾವು ನನ್ನ ಮೇಲೆ ನಮ್ಮನ್ನೇ ತಗೋಬೇಕಂತೇನೂ ಇಲ್ಲ. ಒಂದಷ್ಟು ಯಾರು ತಿಳುವಳಿಕೆ ಇದೆ ಅವರನ್ನು ತಗೊಳ್ಳಿ. ಅವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಿದೆಯಲ್ಲ ಅದನ್ನು ಮನವರಿಕೆ ಒಂದಷ್ಟು SC/ST ಕಮಿಟಿಗಳಲ್ಲಿ ಚರ್ಚೆ ಆದಾಗ ಅವ್ರಿಗೂ ಮನವರಿಕೆ ಆಗುತ್ತೆ. ನಮ್ಮ ಹಾಡಿಗಳಿಗೆ ನಾವು ಇನ್ನಿಷ್ಟು ಮಾಡಬೇಕು, ಹಿಂಗೆ ಮಾಡಬೇಕು, ಈ ರೀತಿ ಮಾಡಿದ್ರೆ ನನ್ನ ಹಾಡಿ ಇದಾಗುತ್ತೆ ಅನ್ನೋದು ಮನವರಿಕೆ ಆಗುತ್ತೆ. ಇವ್ರನ್ನ ಆ ರೀತಿ ಬಳಸ್ಕೊಳ್ದೇನೆ ಸುಮ್ಮನೆ ಬಿಡ್ಬಿಟ್ರೆ ನಮ್ಮ ಹಾಡಿ ಅವ್ರಿಗೆ ಮೇ ನಾವು 10 ವರ್ಷ ಕಳೆದ್ರು ನಾವು ಹೇಗಿದ್ದೀವಿ ಹಾಗೇ ಇರ್ತೀವಿ. ಇವ್ರು ಬಳಸ್ಕೊಂಡ್ರೆ ಸರ್ ನಮ್ಮನ್ನ SC/ST ಕಮಿಟಿಗಳಿಗೆ, ಆಗ ನಮ್ಮ ಮನವರಿಕೆ ಆಗುತ್ತೆ. ನಮ್ಮ ಜನಾಂಗನ ನಾನು ಯಾವ ರೀತಿ ತಗೊಂಡು ಹೋಗ್ಬೋದು, ನನ್ನ ಜನಾಂಗನ ಯಾವ ರೀತಿ ಬೆಳೆಸ್ಬೋದು ನಾನು, ಯಾವ ನಿಟ್ಟಿನಲ್ಲಿ ತಗೊಂಡೋಗಿ ಅವ್ರನ್ನ ಒಂದು ಹಂತಕ್ಕೆ ತರಬಹುದು ಅನ್ನೋದನ್ನ ಮನವರಿಕೆ ಆಗುತ್ತೆ ಅದು. ಹಲೋ ಸರ್, ಆವಾಗ್ಲೇ ನಮಗೆ ಒಂದು ಅಭಿವೃದ್ಧಿ ಕಡೆಗೆ ನಾವು ಹೋದಂಗೆ ಆಗೋದು. ಇಲ್ಲಾಂತಂದ್ರೆ ನಾವು ಎಷ್ಟೇ ಮಾತಾಡೋದು ಅದು ವ್ಯರ್ಥನೆ ಸರ್. ಸರ್ಕಾರ ಇದಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಕೊಡಬೇಕು. ಏನೇ ಬೇರೆ ಬೇರೆಯವ್ರಿಗೆ ಅವಕಾಶಗಳು ಕೊಡ್ತಾರೆ, ಅವರು ಹಂತದಲ್ಲಿ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ PUTG ಇದೆಯಲ್ಲ, PUTG ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ಒಂದಷ್ಟು ಮನವರಿಕೆ ಕೊಡ್ಬೇಕು ಸರ್ ಇವರು ಸರ್ಕಾರ. ಸರ್ಕಾರ ಅಷ್ಟು ಹೇಳುತ್ತೆ ನಿಮ್ಗೆ ಎಷ್ಟು ಒಂದು ಇದಿದೆ, ಏನಪ್ಪ ಕಾನೂನುಗಳಿದೆ, ಅದಿದೆ ಇದಿದೆ, ನಿಮ್ಗೆ ಅಷ್ಟೊಂದು ಸವಲತ್ತುಗಳು ಬರುತ್ತೆ. ಎಲ್ಲೂ ಬರುತ್ತೆ, ಮನವರಿಕೆ ಎಲ್ಲಿದೆ ನಮಗೆ, ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆಯಾ? ಇಲ್ಲ. ಅದನ್ನ ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋದನ್ನು ಸರ್ಕಾರ ಅದಕ್ಕೆ ನಮಗೆ ಒಂದಷ್ಟು ಕಮಿಟಿಗಳಲ್ಲಿ ಇಟ್ಕೋಬೇಕು. ನಮ್ಮನ್ನ ಕಮಿಟಿಗಳಲ್ಲಿ ಹಾಕ್ಕೊಂಡು ಮನವರಿಕೆ ಮಾಡಬೇಕು. ಹಿಂಗೆಲ್ಲ ಹಂಗಿದೆ ಹೀಗಿದೆ ಮೀಟಿಂಗ್ಗಳಲ್ಲಿ ಹೋದ್ರೆ, ಅವ್ರ ಮೀಟಿಂಗ್ಗಳಿಗೆ ಅಟೆಂಡ್ ಆದರೆ ಹಿಂಗಿಂಗೆ ಅಂತಲೂ ಅವ್ರಿಗೆ ಮನವರಿಕೆ ಆಗುತ್ತೆ. ಜನಾಂಗನ ಒಂದು ಹಂತಕ್ಕೆ ಒಂದಷ್ಟು ಅಭಿವೃದ್ಧಿ ಕಡೆಗೆ ತರೋಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಈ ಮಾತು ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನಮ್ಮ ಜನಕುರುಬ ಜನಾಂಗದವ್ರನ್ನ ಸರ್ಕಾರದವರು ದಯವಿಟ್ಟು ಕಡೆಗಣಿಸ್ಬೇಡಿ. ಯಾಕಂತಂದರೆ ನಮ್ಮ ಜನಾಂಗಕ್ಕೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೆ ಏನಿದೆ ಅದರಲ್ಲೇ ಬದುಕ್ತಿದ್ದಾರೆ. ದಯವಿಟ್ಟು ತಾವು

0: ಉಪಯೋಗಿಸ್ಕೊಂಡು ನಮ್ಮನ್ನ ಬೆಳೆಸೋ ಒಂದು ರೀತಿಲಿ ಮಾಡಿ ಅಂತ ಕೇಳ್ಕೊತೀನಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ

0: ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಹೆಡಹಾಡಿಯ ಶ್ರೀಯುತ ರಾಜೇಶ್ ಎಣ್ಣೆಂರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ಸರಗೂರು ತಾಲೂಕು ಭೀಮಟಗೆರೆ ಗ್ರಾಮ ಪಂಚಾಯಿತಿಯ ನಡಾಡಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಾಜೇಶ್ ಎನ್ಎಂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ, ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಎಚ್ಚರಿಕೋಟೆಯ ವಕೀಲರ ಸಂಘದ ಸಹಾಯ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜು ಬಿ, ವಕೀಲರು, HD Kote ವಕೀಲರ ಸಂಘದ ಸಹಕಾರ್ಯದರ್ಶಿ. ಈ ದಿನ SC/ST Act ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ರಕ್ಷಿಸುವ ಅತ್ಯಂತ ಮಹತ್ವದ ಕಾನೂನುಗಳಲ್ಲಿ ಇದು ಒಂದು. ಭಾರತದ SC/ST ಸಮುದಾಯಗಳಿಗೆ ಅವರ ಜಾತಿ ಆಧಾರಿತ ದೌರ್ಜನ್ಯವನ್ನು ಜೀವಂತ ವಾಸ್ತವವಾಗಿದೆ. ಭಾರತದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಹಾಗೂ ಆದಿವಾಸಿಯ ಸಮುದಾಯಗಳು ಈಗಲೂ ಸಹ ಅಮಾನೀಯ ಜಾತಿ ದೌರ್ಜನ್ಯ ಎದುರಿಸುತ್ತಿರುತ್ತಾರೆ. ಇದನ್ನು ಎದುರಿಸಲು ಇರುವ ಅಸ್ತ್ರ ದೌರ್ಜನ್ಯ ತಡೆ ಕಾಯ್ದೆ. ಈ ಕಾಯ್ದೆಯು ಶೋಷಿತ ಸಮುದಾಯಗಳಿಗೆ ರಕ್ಷಕವಚ ಇದ್ದ ಹಾಗೆ ಹಲವು ಹಕ್ಕುಗಳು ನೀಡುತ್ತವೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ನಿಮ್ಮ ಮುಂದೆ ಬಂದಿರುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು

ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆಯನ್ನು ಸೆಪ್ಟೆಂಬರ್ 11, 1989 ಭಾರತದ ಸಂಸತ್ತು 1989 ಕಾಯ್ದೆ 33 ಜಾರಿಗೆ ತಂದಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ಮೇಲಿನ ದೌರ್ಜನ್ಯಗಳನ್ನು ತಡೆಗಟ್ಟುವುದು ಅಂತಹ ಅಪರಾಧಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಮತ್ತು ಯಾರು ಈ SC/ST Act ಈ ಕಾಯ್ದೆಯ ಅಡಿಯಲ್ಲಿ ಯಾರು ಬಲಿಪಶುಗಳಾಗಿರುತ್ತಾರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಂಥವರಿಗೆ ಪರಿಹಾರವೂ ಸಹ ಈ ಕಾಯ್ದೆ ಅಡಿಯಲ್ಲಿ ದೊರಕುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಕುಂದುಕೊರತೆಗಳು ಅಥವಾ ಆ ಜಾತಿಯ ಬಗ್ಗೆ ನಿಂದಿಸುವುದು, ಅವಮಾನಿಸುವುದು, ಜಾತಿಯ ಹೆಸರನ್ನು ಹೇಳಿ ನಿಂದನೆ ಮಾಡುವಂಥ ವ್ಯಕ್ತಿಗೆ ಈ ಕಾಯ್ದೆ ಅಡಿಯಲ್ಲಿ ಶಿಕ್ಷಿಸುವ ಹಕ್ಕು ಸಹ ಇರುತ್ತದೆ. ಈ ಕಾಯ್ದೆಯು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವುದರಿಂದ ಈ ಕಾಯ್ದೆಗೆ ಬೇಲು ಸಹ ಸಿಗುವುದಿಲ್ಲ. ಜಾಮೀನು ಸಿಕ್ಕದೇ ಇರುವ ಕಾಯ್ದೆಯು ಸಹ ಇದೊಂದು ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯು 1989 ಭಾರತದ ಸಂಸತ್ತು ಜಾರಿಗೆ ತರಲಾಯಿತು. ಸಂಸತ್ತಿನ ಚರ್ಚೆಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಸೇರಿದಂತೆ ಜನಪ್ರಿಯ ಬಳಕೆಯಲ್ಲಿ ಈ ಕಾನೂನನ್ನು SC/ST ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದನ್ನು ದೌರ್ಜನ್ಯ ಕಾಯ್ದೆ POA ಮತ್ತು POA ಎಂದು ಕರೆಯಲಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯಕ್ಕೆ ಒಳಗಾಗುವಂಥ ವ್ಯಕ್ತಿಗಳಿಗೆ ಪರಿಹಾರ ನೀಡುವಂತಹ ಈ ಕಾಯ್ದೆಯಲ್ಲಿ ನೋಡಬಹುದು. ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಸಹ ಕೆಲವು ಬಾರಿ ಆಗಿದೆ. 31 ಅಕ್ಟೋಬರ್ 2019 ಮೊದಲಿಗೆ ತಿದ್ದುಪಡಿ ಮಾಡಿದರು. ನಂತರದಲ್ಲಿ ಆಗಸ್ಟ್ 2018 ಹಾಗೂ ಜೂನ್ 27, 2018 ಹಾಗೂ ಏಪ್ರಿಲ್ 16 ಹಲವಾರು ಬಾರಿ ಈ ಕಾಯ್ದೆಯಲ್ಲಿ ಕೆಲವೊಂದು ತಿದ್ದುಪಡಿಗಳು ಮಾಡಿದರೂ ಸಹ ಈ ಅಪರಾಧಗಳು ಹೆಚ್ಚುತ್ತಲೇ ಇವೆ ಹೊರತು ಕಮ್ಮಿ ಆಗುತ್ತಾ ಇರುವುದಿಲ್ಲ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಜನಾಂಗದವರ ವಿರುದ್ಧ ನಡೆಯುತ್ತಿರುವ ಘೋರ ಅವಮಾನಗಳು ಮತ್ತು ಅಪರಾಧಗಳನ್ನು ಕಾಯ್ದೆಯ ಸೆಕ್ಷನ್ 3 ದೌರ್ಜನ್ಯಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಭಾರತೀಯ ಸಂಸತ್ತು 1989 ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅಸ್ತಿತ್ವದಲ್ಲಿ ಇದ್ದರೂ ಸಹ ಕಾನೂನು ನಿಬಂಧನೆಗಳು, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಈ ಜಾತಿ ಮತ್ತು ಜನಾಂಗೀಯತೆ ಆಧಾರಿತ ದ್ವೇಷ ಅಪರಾಧಗಳನ್ನು ಪರಿಶೀಲಿಸಲು ಅಸಮರ್ಪಕವೆಂದು ಕಂಡುಬಂದಾಗ ಈ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ 11 ಸೆಪ್ಟೆಂಬರ್ 1989 ಅಂಗೀಕರಿಸಲಾಯಿತು ಮತ್ತು ಜನವರಿ 30, 1990 ಅಧಿಸೂಚನೆ ಹೊರಡಿಸಲಾಯಿತು. ಇದನ್ನು 2015 ಸಮಗ್ರವಾಗಿ ತಿದ್ದುಪಡಿ ಮಾಡಲಾಯಿತು ಮತ್ತು 26 ಜನವರಿ 2016 ಅಧಿಸೂಚನೆ ಹೊರಡಿಸಲಾಯಿತು. ನಂತರ ಇದನ್ನು 2018 ಮತ್ತು 2019 ತಿದ್ದುಪಡಿಯನ್ನು ಮಾಡಲಾಯಿತು. ನಿಯಮಗಳನ್ನು March 31, 1995 ಸೂಚಿಸಲಾಯಿತು. ಇವುಗಳನ್ನು ಸಮಗ್ರವಾಗಿ ತಿದ್ದುಪಡಿ ಮಾಡಿ 2016 ಏಪ್ರಿಲ್ 14 ಸೂಚನೆಯನ್ನು ನೀಡಲಾಗಿತ್ತು. ಜಾತಿ ವ್ಯವಸ್ಥೆಯಲ್ಲಿ ಬೇರೂರಿರುವ ದೌರ್ಜನ್ಯಗಳು ಅಂದರೆ 1990 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯಗಳು ಹಾಗೂ ಅದಕ್ಕೆ ಪರಿಹಾರ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ನಡೆಸಿ ಅಧ್ಯಯನವನ್ನು ದೌರ್ಜನ್ಯಗಳಿಗೆ ವಿವಿಧ ಕಾರಣಗಳನ್ನು ಗುರುತಿಸಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಶೋಷಣೆಗೆ ಒಳಗಾಗುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಆಗುವಂಥ ಕೆಲವೊಂದು ದೌರ್ಜನ್ಯಕ್ಕೆ ಈ ಕಾಯ್ದೆಯಿಂದ ಅವರ ಮೇಲೆ ತುಂಬ ಪರಿಣಾಮ ಬೀರುತ್ತಾ ಇದೆ. ಪ್ರಬಲ ಜಾತಿ ಗುಂಪುಗಳ ಸದಸ್ಯ

ಪೊಲೀಸರಿಂದ ಪ್ರತೀಕಾರದ ಭಯ, ಅಜ್ಞಾನ ಅಥವಾ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಅನೇಕ ಬಲಿಪಶುಗಳು ಮೊದಲ ಸ್ಥಾನದಲ್ಲಿ ದೂರುಗಳನ್ನು ದಾಖಲಿಸುವುದಿಲ್ಲ ಮತ್ತು ಅವರ ಹಾಗೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ದೂರುಗಳನ್ನು ದಾಖಲಿಸಲು ಹಿಂಜರಿಯುತ್ತಾರೆ ಅಥವಾ ಆರೋಪಗಳನ್ನು ನಿಖರವಾಗಿ ದಾಖಲಿಸುವುದಿಲ್ಲ ಎಂದು ಅವರು ಗಮನಿಸಿದರು. ಕೊನೆಯ ಪ್ರಕರಣಗಳ ದಾಖಲಾಗಿದ್ದರೆ ಬಲಿಪಶುಗಳು ಮತ್ತು ಸಾಕ್ಷಿಗಳ ಬೆದರಿಕೆ, ಹಿಂಸೆ ಮತ್ತು ಸಾಮಾಜಿಕ ಆರ್ಥಿಕ ಬಹಿಷ್ಕಾರಕ್ಕೆ ಗುರಿಯಾಗುತ್ತಾರೆ. ಇದಲ್ಲದೆ ಜಾತಿ ಆಧಾರಿತ ದೌರ್ಜನ್ಯದ ಅನೇಕ ಅಪರಾಧಗಳು ಕಳಪೆ ತನಿಖೆಗಳು ಅಥವಾ ಪ್ರಾಸಿಕ್ಯೂಷನ್ ವಕೀಲರ ನಿರ್ಲಕ್ಷ್ಯತನದಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂದು ಪೀಠವು ಟೀಕಿಸಿತು. ಇದು SC ST ಕಾಯ್ದೆಯಡಿಯಲ್ಲಿ ಕಡಿಮೆ ಶಿಕ್ಷೆಯ ದರಗಳಿಗೆ ಕಾರಣವಾಗುತ್ತದೆ. ಇದು ಕಾಯ್ದೆಯಡಿಯಲ್ಲಿ ದಾಖಲಾಗಿರುವ ಪ್ರಕರಣಗಳು ಸುಳ್ಳು ಮತ್ತು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ತಪ್ಪು ಗ್ರಹಿಕೆಗೆ ಕಾರಣವಾಗುತ್ತದೆ. ಅದೇ ರೀತಿ ಸಂವಿಧಾನಿಕ ಬೇರುಗಳು ಅಂದರೆ ಈ ಕಾಯ್ದೆಯು ಭಾರತೀಯ ಸಂವಿಧಾನದ 15 ಮತ್ತು 17ನೇ ವಿಧಿಯಲ್ಲಿ ಬೇರೂರಿದೆ. 15ನೇ ವಿಧಿಯು ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ. ಭಾರತದ ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆಯಿಂದ ಉಂಟಾಗುವ ಯಾವುದೇ ಅಂಗ ವೈಕಲ್ಯವನ್ನು ಜಾರಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೆ ತರಲಾಯಿತು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ 5 ವರ್ಷಗಳ ನಂತರ ಅಗತ್ಯ ಕಾನೂನುಗಳನ್ನು ಅಸ್ಪೃಶ್ಯತೆ ಕಾಯ್ದೆ 1955ರಂತೆ ಜಾರಿಗೆ ತರಲಾಯಿತು. ಇದನ್ನು ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955ರಲ್ಲಿ ಜಾರಿಗೆ ತಂದಿದ್ದರೂ ಸಹ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಮತ್ತು ಅಪರಾಧಿಗಳನ್ನು ಶಿಕ್ಷಿಸಲು 1955ರ ಅಸ್ಪೃಶ್ಯತೆಯ ಕಾಯ್ದೆ ಸಾಕಾಗುವುದಿಲ್ಲ ಎಂದು ತಿಳಿದು ನಂತರ ಅದನ್ನು ಸಂಸತ್ತು 21 ವರ್ಷಗಳ ನಂತರ 19 ನವೆಂಬರ್ 1976ರಂದು ಅಂದಿನ ಪ್ರಧಾನಿ ಜನ್ಮದಿನ ಅನೇಕ ಬದಲಾವಣೆಗಳನ್ನು ತಂದಿತ್ತು ಮತ್ತು ಅದನ್ನು 1955ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಿತು. 1976ರ ತಿದ್ದುಪಡಿಯಲ್ಲಿ ಅಸ್ಪೃಶ್ಯತೆಯ ಆಧಾರದ ಮೇಲೆ ತಾರತಮ್ಯವನ್ನು ಸಹ ಈ ಕಾಯ್ದೆ ಅಡಿಯಲ್ಲಿ ತರಲಾಯಿತು. ಧಾರ್ಮಿಕ ಮತ್ತು ಸಾಮಾಜಿಕ ಅಂಗವೈಕಲ್ಯಗಳ ಪರಿಣಾಮವಾಗಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ್ಹವೆಂದು ಪರಿಗಣಿಸಲಾಯಿತು. ಈ ಕಾಯ್ದೆಯಡಿಯಲ್ಲಿ ಎಲ್ಲ ಅಪರಾಧಗಳು ಸಜ್ಞೀಯವಾಗಿವೆ ಎಂದು ತಿದ್ದುಪಡಿಗಳನ್ನು ಸ್ಪಷ್ಟಪಡಿಸಿವೆ. ಇದು ಕಾನೂನು ನೆರವು ಒದಗಿಸುವುದು, ಮೇಲ್ವಿಚಾರಣಾ ಅಧಿಕಾರಿಗಳ ನೇಮಕಾತಿ, ವಿಶೇಷ ನ್ಯಾಯಾಲಯಗಳು ಮತ್ತು ಸಮಿತಿಯನ್ನು ಸ್ಥಾಪಿಸುವುದು ಮತ್ತು ಉತ್ತಮ ಅನುಷ್ಠಾನಕ್ಕಾಗಿ ಕ್ರಮಗಳನ್ನು ಸೂಚಿಸಲು ಈ ಕಾಯ್ದೆಯ ನಿಬಂಧನೆಗಳನ್ನು ಕಾರ್ಯನಿರ್ವಹಣೆ ಮಾಡಲಾಯಿತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಾರ್ಷಿಕ ಅನುಷ್ಠಾನ ವರದಿಗಳನ್ನು ಸಂಸತ್ತಿನ ಮುಂದೆ ಇಡುವ ಅವಕಾಶವು ಇದರಲ್ಲಿತ್ತು. ತೀವ್ರ ದೌರ್ಬಲ್ಯಗೆ ಒಳಗಾಗಿದ್ದ ಪ್ರಮುಖವಾದವು ಜಾತಿ ಆಧಾರಿತ ಅಪರಾಧಗಳನ್ನು ಗುರುತಿಸಲಿಲ್ಲ, ತುಂಬ ಸೌಮ್ಯವಾಗಿತ್ತು. ಈ ಕಾಯ್ದೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಸಬಲೀಕೃತ ಕಾರ್ಯವಿಧಾನವನ್ನು ಹೊಂದಿರಲಿಲ್ಲ. SC ST ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಲು ವಿವಿಧ ಕ್ರಮಗಳ ಹೊರತಾಗಿಯೂ ಅವರು ಇನ್ನೂ ದುರ್ಬಲರಾಗಿರುತ್ತಾರೆ. ಅವರು ಹಲವಾರು ಘೋರ ಘಟನೆಗಳಲ್ಲಿ ಅವರ ಜೀವನ ಮತ್ತು ಆಸ್ತಿಯಿಂದ ವಂಚಿತರಾಗಿದ್ದಾರೆ. ಶಿಕ್ಷಣ ಹರಡುವಿಕೆ ಇತ್ಯಾದಿಗಳು ಮೂಲಕ ಜಾಗೃತಿ ಮೂಡಿಸಿದ ಕಾರಣ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುತ್ತಿದ್ದಾಗ ಮತ್ತು ಅವರ ವಿರುದ್ಧ ಅಸ್ಪೃಶ್ಯತೆಯ ಆಚರಣೆಗಳನ್ನು ವಿರೋಧಿಸಿದಾಗ ಅಥವಾ ಶಾಸನಬದ್ಧ ಕನಿಷ್ಠ ವೇತನಗಳನ್ನು ಕೋರಿದಾಗ ಅಥವಾ

ಶಾಸನಬದ್ಧ ಕನಿಷ್ಠ ವೇತನವನ್ನು ಕೋರಿದಾಗ ಅಥವಾ ಯಾವುದೇ ಜೀತ ಮತ್ತು ಬಲವಂತದ ಕಾರ್ಮಿಕರನ್ನು ಮಾಡಲು ನಿರಾಕರಿಸಿದಾಗ ಘಟಭದ್ರ ಹಿತಾಶಕ್ತಿಗಳನ್ನು ಅವರನ್ನು ದುಮ್ಮಾನಿಸಲು ಮತ್ತು ಭಯಭೀತಗೊಳಿಸಲು ಪ್ರಯತ್ನಿಸುತ್ತಾರೆ. SC ಮತ್ತು ST ತಮ್ಮ ಮಹಿಳೆಯರ ಸ್ವಾಭಿಮಾನ ಅಥವಾ ಗೌರವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿದಾಗ ಅವರ ಪ್ರಬಲ ಮತ್ತು ಕಿರಿಕಿರಿ ಉಂಟು ಮಾಡುತ್ತಾರೆ. ಈ ಸನ್ನಿವೇಶದಲ್ಲಿ 1955 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮತ್ತು ಭಾರತೀಯ ದಂಡ ಸಾಹಿತ್ಯ ಸಾಮಾನ್ಯ ನಿಬಂಧನೆಗಳಂತ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು SCಗಳಾದವರು ಮತ್ತು ST ಗಳಾದವರು ಮಾಡಿದ ಅಪರಾಧಗಳನ್ನು ಪರಿಶೀಲಿಸಲು ಮತ್ತು ತಡೆಯಲು ಸಮರ್ಪಕವಾಗಿದೆ ಎಂದು ಕಂಡುಬಂದಿದೆ. ದೌರ್ಜನ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುವುದು ಮಾತ್ರವಲ್ಲದೆ ಅಂಥ ದೌರ್ಜನ್ಯಗಳನ್ನು ಎಸಗುವವರಿಗೆ ಹೆಚ್ಚಿನ ಶಿಕ್ಷೆಯನ್ನು ಒದಗಿಸಲು ಕಠಿಣ ಕ್ರಮಗಳನ್ನು ಪರಿಚಯಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. SC ಮತ್ತು ST ಗಳನ್ನು ಬಲಿಪಶುಗಳಿಂದ ರಕ್ಷಿಸಲು ಮತ್ತು ದೌರ್ಜನ್ಯಗಳನ್ನು ನಡೆದಲ್ಲಿ ಅವರಿಗೆ ಪುನರ್ ವಸತಿ ಕಲ್ಪಿಸಲು ಸಾಕಷ್ಟು ಪರಿಹಾರ ಮತ್ತು ಸಹಾಯವನ್ನು ಒದಗಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆದೇಶಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧ ದೌರ್ಜನ್ಯ ಆದಂಥ ಅಪರಾಧಗಳನ್ನು ತಡೆಗಟ್ಟಲು ಅಂಥ ಅಪರಾಧಗಳನ್ನು ವಿಚಾರಣೆಗಾಗಿ ಮತ್ತು ಅಂಥ ಅಪರಾಧಗಳ ಬಲಿಪಶುಗಳ ಪರಿಹಾರ ಮತ್ತು ಪುನರ್ವಸತಿಗಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ವಿಶೇಷ ನ್ಯಾಯಾಲಯಗಳನ್ನು ಒದಗಿಸಲು ಈ ಕಾಯ್ದೆಯು ಮುಂದಾಗಿದೆ. ಈ ಕಾಯ್ದೆಯ ಉದ್ದೇಶಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಘನತೆ ಮತ್ತು ಸ್ವಾಭಿಮಾನದಿಂದ ಮತ್ತು ಪ್ರಬಲ ಜಾತಿಗಳಿಂದ ಭಯ ಹಿಂಸೆ ಅಥವಾ ದಬ್ಬಾಳಿಕೆ ಇಲ್ಲದೆ ಸಮಾಜದಲ್ಲಿ ಬದುಕಲು ಅನುವು ಮಾಡಿಕೊಡುವ ಸಲುವಾಗಿ ಈ ದೃಢವಾದ ಕ್ರಮದ ಮೂಲದ ನ್ಯಾಯವನ್ನು ಒದಗಿಸುವ ಭಾರತೀಯ ರಾಜ್ಯದ ಉದ್ದೇಶವನ್ನು ಸ್ಪಷ್ಟವಾಗಿ ಒತ್ತಿ ಹೇಳುತ್ತದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ 1995 ಮತ್ತು ನಿಯತಕಾಲಿಕವಾಗಿ ಕಾಯ್ದೆಯ ಮಹತ್ವದ ಮತ್ತು ಪ್ರಾಮುಖ್ಯತೆಯನ್ನು ನೋಡಬಹುದಾಗಿದೆ. ಅಕ್ಟೋಬರ್ 25, 2021 ಮುಖ್ಯ ನ್ಯಾಯಮೂರ್ತಿ NV ರಾಮನ್, ನ್ಯಾಯಮೂರ್ತಿ GSೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರುಗಳ ಒಳಗೊಂಡ ಸುಪ್ರೀಂ ಕೋರ್ಟ್ ಪೀಠವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸದಸ್ಯರ ವಿರುದ್ಧದ ಅಗೌರವ ಅವಮಾನ ಕಿರುಕುಳವನ್ನು ತಡೆಯಲು SC ST ಕಾಯ್ದೆಗಳನ್ನು ನಿರ್ದಿಷ್ಟವಾಗಿ ಜಾರಿಗೆ ತರಲಾಗಿದೆ. ಹಲವಾರು ಕ್ರಮಗಳನ್ನು ಕೈಗೊಂಡರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲ್ಜಾತಿಯವರ ಕೈಯಲ್ಲಿ ವಿವಿಧ ದೌರ್ಜನ್ಯಗಳಿಗೆ ಒಳಗಾಗುತ್ತಲೇ ಇದ್ದಾರೆ ಎಂಬ ಖಿನ್ನತೆಯನ್ನು ವಾಸ್ತವವನ್ನು ಈ ಕಾಯ್ದೆ ಗುರುತಿಸಲಾಗುತ್ತದೆ. ಸಂವಿಧಾನದ 15, 13 ಮತ್ತು 21 ವಿಧಿಗಳಲ್ಲಿ ಉಲ್ಲೇಖಿಸಲಾದ ಸ್ಪಷ್ಟ ಸಂವಿಧಾನಿಕ ರಕ್ಷಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂಬ ಅಂಶವು ನ್ಯಾಯಾಲಯಗಳ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದುರ್ಬಲ ಸಮುದಾಯಗಳ ಸದಸ್ಯರನ್ನು ರಕ್ಷಿಸುವ ಜೊತೆಗೆ ಜಾತಿ ಆಧಾರಿತ ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿ ಒದಗಿಸುವ ಎರಡೂ ಪಟ್ಟು ಉದ್ದೇಶವನ್ನು ಈ ಕಾಯ್ದೆಯಲ್ಲಿ ಹೊಂದಿರುತ್ತದೆ. ಈ ಕಾಯ್ದೆ ಪ್ರಮುಖ ಲಕ್ಷಣ ಏನಂತ ನೋಡೋದಾದರೆ, ಕಾಯ್ದೆ ಮತ್ತು ನಿಯಮಗಳ ನಿಬಂಧನೆಗಳನ್ನು 3 ವಿಭಿನ್ನವಾಗಿ ವರ್ಗಗಳಾಗಿ ವಿಂಗಡಿಸಬಹುದು. ಇದು ಪರಿಶಿಷ್ಟ ಜಾತಿ ಸಮುದಾಯಗಳ ಮೇಲಿನ ದೌರ್ಜನ್ಯಗಳು ಮತ್ತು ಸಮಾಜದಲ್ಲಿ ಅವರ ಸ್ಥಾನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ನೋಡೋದಾದರೆ ಕ್ರಿಮಿನಲ್ ಕಾನೂನಿನ ನಿಬಂಧನೆಗಳನ್ನು ಒಳಗೊಂಡಿದೆ. ಇದು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾದ ಹಲವಾರು ದೌರ್ಜನ್ಯಗಳಿಗೆ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸುತ್ತದೆ ಮತ್ತು ಭಾರತೀಯ ದಂಡ ಸಾಹಿತ್ಯ IPC ಸೆಕ್ಷನ್ ನೀಡಲಾದ ಕೆಲವು ವರ್ಗಗಳ ಶಿಕ್ಷೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಎರಡನೇದು, ದೌರ್ಜನ್ಯದ ಬಲಿಪಶುಗಳಿಗೆ ಪರಿಹಾರ ಮತ್ತು ಪುನರ್ವಸತಿಯನ್ನು ನಿಬಂಧನೆಗಳನ್ನು ಒಳಗೊಂಡಿದೆ.
ಮೂರನೇ

ಪಡೆದು ಕಾಯ್ದೆಯ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ವಿಶೇಷ ಪ್ರಾಧಿಕಾರವನ್ನು ಸ್ಥಾಪಿಸುವುದು ನಿಬಂಧನೆಗೆ ಒಳಗಾಗಿರುತ್ತದೆ. ಭಾರತದ ದಂಡ ಸಂಹಿತೆ IPC ಅಥವಾ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1955 ಹೊಸ ರೀತಿ ಅಪರಾಧಗಳ ಸೃಷ್ಟಿ. ನಿರ್ದಿಷ್ಟ ವ್ಯಕ್ತಿಗಳಿಂದ ಮಾತ್ರ ಅಪರಾಧಗಳನ್ನು ಮಾಡುವುದು, SC ಅಥವಾ ST ಸಮುದಾಯಗಳ ಸದಸ್ಯರ ಮೇಲೆ SC ಅಲ್ಲದ ಮತ್ತು ST ಅಲ್ಲದ ಸಮುದಾಯಗಳು ಸದಸ್ಯರು ಮತ್ತು ದೌರ್ಜನ್ಯಗಳನ್ನು ಮಾಡಬಹುದು. ಪರಿಶಿಷ್ಟ ಸಮುದಾಯಗಳು SC ST ನಡುವೆ ಅಥವಾ ಹಲವು ನಡುವಿನ ಅಪರಾಧಗಳು ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪರಿಶಿಷ್ಟ ಸಮುದಾಯಗಳ ವಿರುದ್ಧ ವಿವಿಧ ರೀತಿಯ ದೌರ್ಜನ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ದೌರ್ಜನ್ಯಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತದೆ. ಕೆಲವು ಅಪರಾಧಗಳಿಗೆ ಶಿಕ್ಷೆಯು ಹೆಚ್ಚಿಸಲಾಗಿದೆ. ಸಾರ್ವಜನಿಕ ಸೇವಕರಿಗೆ ಕನಿಷ್ಠ ಶಿಕ್ಷೆಯನ್ನು ಹೆಚ್ಚಿಸಲಾಗುತ್ತದೆ. ಸಾರ್ವಜನಿಕ ಸೇವಕನಿಂದ ಕರ್ತವ್ಯ ನಿರ್ಲಕ್ಷ್ಯಕ್ಕಾಗಿ ಶಿಕ್ಷೆ, ಆಸ್ತಿಯ ಜಪ್ತಿ ಮತ್ತು ಮುಟ್ಟುಗೋಲು, ವಿಶೇಷ ನ್ಯಾಯಾಲಯಗಳ ರಚನೆಯನ್ನು ಮಾಡಲಾಗುತ್ತದೆ, ಕಾಲಮಿತಿಯ ತನಿಖೆ, FIR ದಾಖಲಾದ 60 ದಿನಗಳ ಒಳಗೆ ಆರೋಪ ಪಟ್ಟಿಯನ್ನು ಸಲ್ಲಿಸುವುದು ನಿಯಮ 7(2) ತಿಳಿಸಲಾಗಿದೆ. ಕಾಲಮಿತಿಯ ವಿಚಾರಣೆಗಳು ಆರೋಪ ಪಟ್ಟಿಯ ಸಲ್ಲಿಸಿದ 60 ದಿನಗಳ ಒಳಗೆ ವಿಭಾಗ 14(2) ತಿಳಿಸಲಾಗುತ್ತದೆ. ವಿಶೇಷ ಸಾರ್ವಜನಿಕ ಅಭಿಯೋಜಕರ ನೇಮಕ, ಅಂದರೆ ಈ ಕಾಯ್ದೆಯಲ್ಲಿ ಯಾರು ಈ ಅಪರಾಧಕ್ಕೆ ಅಥವಾ ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾಗುವಂಥ ವ್ಯಕ್ತಿ ಯಾರು, ಈ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗೆ ಒಬ್ಬ ವಿಶೇಷವಾಗಿ ಅಭಿಯೋಜಕರನ್ನು ನೇಮಿಸುವಂಥ ಹಕ್ಕನ್ನು ಹೊಂದಿರುತ್ತಾನೆ. ಹಾಗೆ ಸಾಕ್ಷಿಗಳ ಹಕ್ಕುಗಳು, ಸಾಮೂಹಿಕ ದಂಡ ವಿಧಿಸಲು ಸರ್ಕಾರಕ್ಕೆ ಅಧಿಕಾರ ನೀಡಿರುತ್ತದೆ. ದೌರ್ಜನ್ಯವನ್ನು ನಡೆಸಬಹುದಾದ ಅಥವಾ ನಡೆದಿರುವ ಪ್ರದೇಶಗಳಲ್ಲಿ ಗುರುತಿಸಲಾದ ಪರವಾನಗಿ ರದ್ದುಗೊಳಿಸಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಸ್ತ್ರಾಸ್ತ್ರ ಪರವಾನಗಿಗಳನ್ನು ನೀಡಿ ನಿರೀಕ್ಷಣಾ ಜಾಮೀನು ನಿರಾಕರಣೆ ಸೆಕ್ಷನ್ 18, ಅಪರಾಧಗಳಿಗೆ ಶಿಕ್ಷೆ ವಿಧಿಸಲು ನಿಷೇಧ ನಿರಾಕರಣೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಈ ಕಾಯ್ದೆ ಸೆಕ್ಷನ್ 3(1) ಮತ್ತು 3(2) ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಇದು ಆಘಾತಕಾರಿ, ಕ್ರೂರ ಮತ್ತು ಅವಮಾನಿತೆಯ ಗುಣಗಳನ್ನು ಸೂಚಿಸುತ್ತದೆ. ಅಪರಾಧ ಎಂಬ ಪದವು ಕಾನೂನಿನಿಂದ ಶಿಕ್ಷಾರ್ಹ ಕೃತ್ಯಕ್ಕೆ ಸಂಬಂಧಿಸಿದೆ. ಇದು ಭಾರತೀಯ ದಂಡ ಸಂಹಿತೆ IPC ಅಡಿಯಲ್ಲಿ SC ಅಲ್ಲದ ವ್ಯಕ್ತಿಗಳು, SC ವಿರುದ್ಧ ಅಥವಾ ST ಅಲ್ಲದ ವ್ಯಕ್ತಿಗಳು ST ವಿರುದ್ಧ ಮಾಡಿದ ಯಾವುದೇ ಅಪರಾಧವನ್ನು ಸೂಚಿಸುತ್ತದೆ. ದೌರ್ಜನ್ಯದ ಸಂದರ್ಭಗಳಲ್ಲಿ ಅಂಥ ಅಪರಾಧಗಳನ್ನು ಮಾಡಲು ಜಾತಿಯನ್ನು ಉದ್ದೇಶಿಸವಾಗಿ ಪರಿಗಣಿಸುವ ಅಗತ್ಯವಿಲ್ಲ. ಇದು ಒಂದಲ್ಲ ಒಂದು ರೂಪದಲ್ಲಿ ನೋವನ್ನು ಉಂಟು ಮಾಡುವ ಅಂಶವನ್ನು ಹೊಂದಿರುವ ಅಪರಾಧವನ್ನು ವರದಿ ಮಾಡಲು ಸೇರಿಸಬೇಕು ಎಂದು ಸೂಚಿಸುತ್ತದೆ. ಭಾರತದ ಬಲಿಪಶುಗಳು ಪರಿಶಿಷ್ಟ ಜಾತಿಯ ಸದಸ್ಯರಾದಲ್ಲಿ ಅಥವಾ ಅಪರಾಧಿಗಳ ಪರಿಶಿಷ್ಟ ಜಾತಿಗೆ ಸೇರಿಲ್ಲದಿದ್ದರೆ ಜಾತಿ ಪರಿಗಣನೆಯನ್ನು ಅಪರಾಧಕ್ಕೆ ಸ್ಪಷ್ಟ ಮತ್ತು ಕನಿಷ್ಠ ಉದ್ದೇಶವಾಗಿರದಿದ್ದರೂ ಸಹ ಜಾತಿ ಪರಿಗಣನೆಗೆ ನಿಜವಾಗಿಯೂ ಅಪರಾಧದ ಮೂಲ ಕಾರಣ ಎಂಬ ಊಹೆಯನ್ನು ಇದು ಆಧರಿಸಿದೆ. ಈ ಕಾಯ್ದೆ ಸೆಕ್ಷನ್ 3 ಪರಿಶಿಷ್ಟ ಸಮುದಾಯ ಸ್ವಾಭಿಮಾನ ಗೌರವವನ್ನು ಛಿದ್ರಗೊಳಿಸುವ ಅಪರಾಧಗಳು, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಹಕ್ಕುಗಳ ನಿರಾಕರಣೆ, ತಾರತಮ್ಯ, ಶೋಷಣೆ ಮತ್ತು ಕಾನೂನನ್ನು ಪ್ರಕ್ರಿಯೆ ದುರುಪಯೋಗ ಇತ್ಯಾದಿಗಳನ್ನು ಪಟ್ಟಿ ಮಾಡಲಾಗಿರುತ್ತದೆ. ಸಾಮಾಜಿಕ ಅಂಗವೈಕಲ್ಯಗಳು, ವೈಯಕ್ತಿಕ ಹಾನಿ, ತಿನ್ನಲಾಗದ ಅಥವಾ ವಸ್ತುಗಳನ್ನು ಬಲವಂತವಾಗಿ ಕುಡಿಯುವುದು ಅಥವಾ ತಿನ್ನುವುದು, ಬಟ್ಟೆ ಬಿಚ್ಚಿಸುವುದು, ನಮ್ರತೆಯ ಆಕ್ರೋಶ, ಲೈಂಗಿಕ ಶೋಷಣೆ, ಗಾಯ ಅಥವಾ ಕಿರಿಕಿರಿ ಹಾಗೂ ಆಸ್ತಿ ನಿರಾಕರಣೆ ಅಥವಾ ನಾಶ, ಭೂಮಿ ವಸತಿ ಆವರಣ ಅಸ್ತಿತ್ವದಲ್ಲಿ ಜಾತಿ ನಿಂದನೆ ಮಾಡುವುದು, ದುರದುದ್ದೇಶಪೂರಿತ ಮೊಕದ್ದಮೆಯನ್ನು ಹೂಡುವುದು, ರಾಜಕೀಯ ದೌರ್ಬಲ್ಯಗಳ ಹಾಗೂ ಆರ್ಥಿಕ ಶೋಷಣೆ. ಅಪರಾಧಗಳ ಸಾಮಾನ್ಯ ಅಂಶವೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿ ಇಲ್ಲದ ವ್ಯಕ್ತಿಯೊಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯ ವಿರುದ್ಧ ಅಪರಾಧ ಎಸಗಿದರೆ ಮಾತ್ರ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ಸ್ಥಾಪಿಸಬಹುದು. ಅಂದರೆ ತನಿಖೆ ಯಾವ ರೀತಿ ಮಾಡಬೇಕು ಅಂದರೆ ತನಿಖೆ ಪ್ರತಿಯೊಂದು ಹಂತದಲ್ಲೂ ಕ್ರಮ, ಕಾರ್ಯವಿಧಾನ ಮತ್ತು ಜವಾಬ್ದಾರಿಯಾಗಿ

ಅಧಿಕಾರಿಗಳ ಬಗ್ಗೆ ಕಾಯ್ದೆ ಮತ್ತು ನಿಯಮಗಳ ಬಹಳ ನಿಖರವಾಗಿರುತ್ತದೆ. ಯಾವುದೇ ಮೂಲದಿಂದ ದೌರ್ಜನ್ಯ ನಡೆದಿರಬಹುದು ಎಂಬ ಎಲ್ಲ ಮಾಹಿತಿಗಳನ್ನು ನಿಯಮ 5 ಅಡಿಯಲ್ಲಿ ದಾಖಲಿಸಲಾಗುತ್ತದೆ. ಸೆಕ್ಷನ್ 18A ಪ್ರಕಾರ FIR ಅನ್ನು ತಕ್ಷಣವೇ ದಾಖಲಿಸಬೇಕು. ಯಾವುದೇ ಪ್ರಾಥಮಿಕ ವಿಚಾರಣಾ ಅಗತ್ಯವಿಲ್ಲ. ಮಾಹಿತಿ ಪಡೆದಾಗ ನಿಯಮ 5, ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಅಥವಾ ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ NDM ಹುದ್ದೆಗಿಂತ ಕಡಿಮೆ ಇಲ್ಲದ ಅಧಿಕಾರಿಯೊಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ವಿಚಾರಣೆ ನಡೆಸಬೇಕು. ನಿಯಮ 6(1) ಮತ್ತು ಅಪರಾಧಿಗಳ ಬಲಿಪಶುಗಳು ಮತ್ತು ಹಾನಿಯಾದ ಪ್ರಮಾಣವನ್ನು ಗುರುತಿಸಿ ವರದಿಯನ್ನು ಸಿದ್ಧಪಡಿಸಬೇಕು. DISP ಅಥವಾ SDM ನಿಯಮ 6, ದೌರ್ಜನ್ಯ ನಡೆದಿದೆ ಎಂದು ದೃಢಪಡಿಸಿದ ನಂತರ ಪೊಲೀಸ್ ವರಿಷ್ಠಾಧಿಕಾರಿ SP ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇಬ್ಬರು ಸ್ಥಳಕ್ಕೆ ಭೇಟಿ ನೀಡಿ ಜೀವ ಮತ್ತು ಆಸ್ತಿ ನಷ್ಟವನ್ನು ಪರಿಶೀಲಿಸಬೇಕು ಮತ್ತು ಪರಿಹಾರಕ್ಕೆ ಅರ್ಹರಾದ ಬಲಿಪಶುಗಳು ಮತ್ತು ಅವರ ಅವಲಂಬಿತರನ್ನು ಗುರುತಿಸಬೇಕು. ನಿಯಮ 12(1) ಪ್ರಕಾರ ಹಾಗೆ FIR ಅಂದರೆ ಸ್ಥಳದಲ್ಲಿಯೇ ತನಿಖೆ ನಡೆಸಿದ ನಂತರ SP ಸರಿಯಾದ ಸೆಕ್ಷನ್ಗಳನ್ನು ಬಳಸಿಕೊಂಡು FIR ದಾಖಲಿಸಲಾಗಿರುತ್ತದೆ, ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ನಿಯಮ 12(2) ಪ್ರಕಾರವಾಗಿ ಹಾಗೆ ತನಿಖಾಧಿಕಾರಿ ನೇಮಕ ಅಂದರೆ 10 ದಿನಗಳೊಳಗೆ ನೇಮಕ ಮಾಡಬೇಕಾಗುತ್ತೆ. ತನಿಖೆಯನ್ನು ಮುಂದುವರಿಸಲು SP ತನಿಖೆ ಅಧಿಕಾರಿಗಳನ್ನು DSP ಶ್ರೇಣಿಗಿಂತ ಕಡಿಮೆ ಇಲ್ಲದ ಅವರನ್ನು ನೇಮಿಸಬೇಕಾಗುತ್ತದೆ. ನಿಯಮ 12(3) ಪ್ರಕಾರವಾಗಿ ಕಾಯ್ದೆಯಡಿಯಲ್ಲಿ ಮಾಡಿದ ಅಪರಾಧದ ತನಿಖೆಯನ್ನು ಉಪ ಪೊಲೀಸ್ ವರಿಷ್ಠಾಧಿಕಾರಿ DSP ಶ್ರೇಣಿಗಿಂತ ಕಡಿಮೆ ಇರುವ ಅಧಿಕಾರಿಯಿಂದ ತನಿಖೆ ಮಾಡಲಾಗುವುದಿಲ್ಲ. ತನಿಖೆ ಅಧಿಕಾರಿ DSP FIR ದಾಖಲಾದ 60 ದಿನಗಳ ಒಳಗೆ ತನಿಖೆಯನ್ನು ಉನ್ನತ ಆದ್ಯತೆಯ ಮೇಲೆ ಪೂರ್ಣಗೊಳಿಸಬೇಕು ಮತ್ತು ವರದಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗೆ ಸಲ್ಲಿಸಬೇಕು. ಸೆಕ್ಷನ್ 7(2) ಪ್ರಕಾರ ತನಿಖೆ 60 ದಿನಗಳಲ್ಲಿ ಪೂರ್ಣಗೊಳ್ಳದಿದ್ದರೆ DISP ಲಿಖಿತ ವಿಚಾರಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ನಿಯಮ 7(2A ಪ್ರಕಾರವಾಗಿ ಅದೇ ರೀತಿ ಲಿಖಿತ ವಿಚಾರಣೆಯನ್ನು ಸಲ್ಲಿಸದಿದ್ದರೆ ಸೆಕ್ಷನ್ 4(2E ಉಲ್ಲಂಘನೆಗಾಗಿ DISP ಸೆಕ್ಷನ್ 4 ಅಡಿಯಲ್ಲಿ ಮೊಕದ್ದಮೆಯನ್ನು ಹೂಡಲು ಹೊಣೆಗಾರರಾಗಿರುತ್ತಾರೆ. ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಉಸ್ತುವಾರಿ ಅಧಿಕಾರಿ 60 ದಿನಗಳ ಅವಧಿಯೊಳಗೆ ತನಿಖೆ ಮತ್ತು ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿಶೇಷ ನ್ಯಾಯಾಲಯ ಮತ್ತು ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು. ನಿಯಮ 7(2) ಅಡಿಯಲ್ಲಿ ಹಾಗೆ ತನಿಖೆಗಳನ್ನು ಉತ್ತಮ ಗುಣಮಟ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಿಯಮ 7(1)ರ ಉದ್ದೇಶವಾಗಿರುತ್ತದೆ ಮತ್ತು ಹಿರಿಯ ಅಧಿಕಾರಿಗಳು ಪೊಲೀಸ್ ಪಡೆಯ ಕೆಲ ಹಂತದಲ್ಲಿರುವಂತೆ ಒತ್ತಡಗಳಿಗೆ ಅಥವಾ ಗುರಿಯಾಗುವುದಿಲ್ಲ ಎಂಬುದು ಊಹೆಯಾಗಿರುತ್ತದೆ. ನಿಯಮ 7(1)ರ ಆಧಾರಿತ ಪ್ರಕರಣಗಳನ್ನು ವಿವಿಧ ಹೈಕೋರ್ಟ್ಗಳು ರದ್ದುಗೊಳಿಸಿವೆ. ಉದಾಹರಣೆಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ ರಾಮಲಿಂಗಾರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ, ಈ ಪ್ರಕರಣದಲ್ಲಿ ನಿಯಮ 7 ನಿಬಂಧನೆಯನ್ನು ಕಡ್ಡಾಯ ಎಂಬ ನಿಲುವನ್ನು ತೆಗೆದುಕೊಂಡಿತು. ಹಾಗೆ SC/ST ಕಾಯ್ದೆ ಪ್ರಕಾರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ತ್ವರಿತ ವಿಚಾರಣೆಗಾಗಿ ಕಾಯ್ದೆ ಸೆಕ್ಷನ್ 14(4)ರಂತೆ ಪ್ರತಿ ಜಿಲ್ಲೆಯಲ್ಲಿ ಈ ಕಾಯ್ದೆಯಡಿಯಲ್ಲಿ ಅಪರಾಧಗಳನ್ನು ವಿಚಾರಣೆ ಮಾಡಲು ವಿಶೇಷ ನ್ಯಾಯಾಲಯಗಳನ್ನು ಸೆಕ್ಷನ್ಸ್ ಕೋರ್ಟ್ ಅಂದರೆ ನಮ್ಮ HD ಕೋಟೆಯಲ್ಲಿ ಈ ಪ್ರಕರಣಗಳು ನಡೆಸಲು ಸಾಧ್ಯವಿಲ್ಲ. ಇದು ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಪ್ರಕರಣಗಳನ್ನು ಅಂದರೆ ಸೆಕ್ಷನ್ಸ್ ಕೋರ್ಟ್ ಅಂದರೆ ಅದಕ್ಕೆ ಆದಂಥ ವಿಶೇಷವಾದ ನ್ಯಾಯಾಲಯಗಳನ್ನು ರೂಪಿಸಲಾಗಿದೆ. ಅಲ್ಲಿ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತದೆ. ಹಾಗೆ ನಿಯಮ 13(i) ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಪರಿಶಿಷ್ಟ ಸಮುದಾಯಗಳ ಸಮಸ್ಯೆಗಳ ಸರಿಯಾದ ಅರ್ಹತೆ ಮತ್ತು ತಿಳುವಳಿಕೆಯೊಂದಿಗೆ ಸಾಕ್ಷ್ಯ ಸೂಕ್ಷ್ಮವಾಗಿ ಇರಬೇಕು ಎಂದು ಆದೇಶಿಸುತ್ತದೆ. ಈ ಕಾಯ್ದೆಗೆ ದೌರ್ಜನ್ಯಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಕೆಲವು ಪರ್ಯಾಯ

ಪರಿಹಾರಗಳು ಸಹ ನೀಡಲಾಗುತ್ತದೆ. ತಕ್ಷಣದ ಹಣಕಾಸು ಪರಿಹಾರ ಅಂದರೆ ನಿಯಮ 12 ಸಬ್ ಕ್ಲಾಸ್ 4 ಅಡಿಯಲ್ಲಿ ನೀಡಲಾಗುವ ಪರಿಹಾರದ ಜೊತೆಗೆ ತ್ವರಿತ ಆರ್ಥಿಕ ಪರಿಹಾರವನ್ನು ನೀಡಲಾಗುತ್ತದೆ. ಕೊಲೆ, ಅತ್ಯಾಚಾರ, ಶಾಶ್ವತ ಅಂಗವೈಕಲ್ಯ, ಬೆಂಕಿ ಹಚ್ಚುವಿಕೆ ಪ್ರಕರಣಗಳಲ್ಲಿ 5 ಲಕ್ಷವರೆಗೆ ಹೆಚ್ಚುವರಿ ಪರಿಹಾರವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ದೌರ್ಜನ್ಯ

0: ನೋಡಬಹುದಾಗಿದೆ. ಸಮಾಜದಲ್ಲಿ ಎಲ್ಲರೂ ಒಂದೇ ಎಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗೆ ಜಾತಿಗಳ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವನ್ನು ಮಾಡದೆ ಎಲ್ಲ ಸಮುದಾಯವು ಎಲ್ಲ ಜಾತಿ ವರ್ಗದವರು ಒಂದೇ ಎಂದು ಭಾವನೆಯನ್ನು ತಿಳಿದು ಸಮಾಜದಲ್ಲಿ ಬಾಳುವೆಯನ್ನು ಮಾಡಿದರೆ ಉತ್ತಮವಾಗಿರುತ್ತದೆ. ಹಾಗಾಗಿ ಒಂದು ಸಮುದಾಯ ಮತ್ತು ಇನ್ನೊಂದು ಸಮುದಾಯ ನಡುವೆ ಯಾವುದೇ ರೀತಿಯ ಜಾತಿಗಳ ಬಗ್ಗೆ ಮಾತನಾಡುವುದು ಅಪರಾಧವಾಗಿರುತ್ತದೆ. ಆ ಕಾರಣದಿಂದಾಗಿ ಸಮಾಜದಲ್ಲಿ ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಹಾಗಾಗಿ ಜಾತಿ ನಿಂದನೆ ಮಾಡುವುದು ಅಪರಾಧ. ಹಾಗಾಗಿ ಯಾರೂ ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಾಗಿರಲಿ ಅಥವಾ ಬೇರೆ ಯಾವುದೇ ಜಾತಿಯ ವರ್ಗದವರಾಗಿರಲಿ ಅವರಿಗೆ ದೌರ್ಜನ್ಯವನ್ನು ಎಸೆಯದಂತೆ ಸಮಾಜದಲ್ಲಿ ಸಹಬಾಳ್ವೆಯಿಂದ ನಡೆದುಕೊಳ್ಳುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ಈ ಅಪರಾಧಕ್ಕೆ ನಾನ್ ಬೇಲಬಲ್ ಅಫೆನ್ಸ್. ಈಗ ಇತ್ತೀಚಿನ ದಿನಗಳಲ್ಲಿ ಒಂದೇ ಊರಿನವರ ಇಂಥ ಪ್ರಕರಣಗಳಲ್ಲಿ ಬೇಲ್ ಸಿಗುವುದು ತುಂಬ ಕಷ್ಟಕರವಾಗಿರುತ್ತದೆ ಹಾಗೂ ಶಿಕ್ಷೆಯ ಪ್ರಮಾಣವು ಸಹ ಹೆಚ್ಚಾಗಿರುವುದರಿಂದ ಜೀವಾವಧಿ ಶಿಕ್ಷೆಯು ಸಹ ವಿಧಿಸಲಾಗಬಹುದು. ಹಾಗಾಗಿ ಯಾವುದೇ ರೀತಿಯ ದೌರ್ಜನ್ಯವನ್ನು ಎಸೆಯದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಲಾಗುತ್ತದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಕಾನೂನು ಸಲಹೆ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ಡಿಕೋಟೆ ವಕೀಲರ ಸಂಘದ ಸಹಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜು ಬೀರವರು.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಂಗ್ಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 105 ರೂಪಾಯಿ, ಪೆನ್ಸಿಲ್ ಬೀನ್ಸ್ 105 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಏಳವನ 3 ರೂಪಾಯಿ, ಗುಂಡು ಬದನೆಕಾಯಿ 13 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 27 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 38 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಸಲ್ಲುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪೋಷಕರೇ ಗಮನಿಸಿ, ನಿಮ್ಮ ಮಗಳ ಆರೋಗ್ಯ ನಿಮ್ಮ ಕೈಲಿದೆ. ಗರ್ಭಾಶಯ ಕ್ಯಾನ್ಸರ್ನಿಂದ ರಕ್ಷಣೆಗಾಗಿ 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಈಗಲೇ ಹಾಕಿಸಿ HPV ಲಸಿಕೆ. ಆರೋಗ್ಯವೇ ಆಸ್ತಿ, ಲಸಿಕೆ ನಮ್ಮ ರಕ್ಷೆ. HPV ವ್ಯಾಕ್ಸಿನ್ ಭವಿಷ್ಯಕ್ಕೆ ಭದ್ರತೆ. ಇದು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದ್ದು ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ. ಡಾಕ್ಟರ್ ಸಲಹೆಯೊಂದಿಗೆ ಈಗಲೇ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ HPV ಲಸಿಕೆಯನ್ನ ಹಾಕಿಸಿಕೊಳ್ಳಿ.
2: ಹಿಂದೆ ನಿರ್ಧಾರ ಮಾಡಿ, HPV ಲಸಿಕೆ ನಿಮ್ಮ ಮಗಳ ಸುರಕ್ಷತೆಗಾಗಿ.
1: ಪ್ರಕಟಣೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ, HD ಕೋಟೆ ಮತ್ತು ಸರಗೂರು ತಾಲೂಕು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 8/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ದಿಲೀಪ್ ಶೆಟ್ಟಿ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ರಜನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಜೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷಯ.

0: ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ.
1: ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ.
0: ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಏನಿ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 110 ರೂಪಾಯಿ, ಪೆನ್ಸಿಲ್ ಬೀನ್ಸ್ 110 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 27 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 36 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ತೀಸರಗೂಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಹೆನ್ರಿ ಡ್ಯುನಾಟ್ ರವರ ಜನ್ಮ ದಿನಾಚರಣೆ. ಯಾರಿ ಹೆನ್ರಿ ಡ್ಯುನಾಟ್ ಅಂದರೆ, ಹೆನ್ರಿ ಡ್ಯುನಾಟ್ ರವರ ಜೀವನ ಮೇ 8, 1828 ಆರಂಭಗೊಂಡು ಅಕ್ಟೋಬರ್ 30, 1910 ಕೊನೆಗೊಂಡಿತು. ಇವರು ಶ್ರೀಮಂತ ಮನೆಯಲ್ಲಿ ಜನಿಸಿದರು, ಆದರೆ ಒಂದು ಧರ್ಮಶಾಲೆಯಲ್ಲಿ ನಿಧನರಾದರು. ಮಧ್ಯ ವಯಸ್ಸಿನಲ್ಲಿ ಅವರು ಸಂಪೂರ್ಣ ಅಸ್ಪೃಶ್ಯತೆಯೊಂದಿಗೆ ದೊಡ್ಡ ಖ್ಯಾತಿಯನ್ನು ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ದಿವಾಳಿತನದೊಂದಿಗೆ ಹೊಂದಿಕೊಂಡರು. ವೃದ್ಧಾಪ್ಯದಲ್ಲಿ ಅವರು ಒಂದು ಕಾಲದಲ್ಲಿ ಆಭರಣದಗಿದ್ದ ಜಿನೀವನ್ ಸಮಾಜದಿಂದ ವಾಸ್ತವಿಕವಾಗಿ ಗಡಿಪಾರು ಮಾಡಲಾಯಿತು ಮತ್ತು ಒಂಟಿ ಕೋಣೆಯಲ್ಲಿ ನಿಧನರಾದರು. ಕಹಿ ಪುರಾವಿಯನ್ನು ಬಿಟ್ಟು ಹೋದರು. ಅವರ ಉತ್ಸಾಹ ಭರಿತ ಮಾನವೀಯತೆಯು ಅವರ ಜೀವನದಲ್ಲಿ ನಿರಂತರವಾಗಿತ್ತು ಮತ್ತು ರೆಡ್ ಕ್ರಾಸ್ ರವರ ಜೀವದ ಸ್ಮಾರಕವಾಗಿತ್ತು. ಹೆನ್ರಿ ಡ್ಯುನಾಟ್ ರವರು ಜನಿಸಿದ ಜಿನೆವಾ ಕುಟುಂಬವು ಧಾರ್ಮಿಕ, ಮಾನವೀಯ ಮತ್ತು ನಾಗರಿಕ ಮನಸ್ಸಿನದಾಗಿತ್ತು. ಅವರ ಜೀವನದ ಮೊದಲ ಭಾಗದಲ್ಲಿ ಡ್ಯುನಾಟ್ ಧಾರ್ಮಿಕ ಚಟುವಟಿಕೆಗಳಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡರು ಮತ್ತು ಸ್ವಲ್ಪ ಸಮಯದವರೆಗೆ ಯುವ ಪುರುಷರ ಕ್ರಿಶ್ಚಿಯನ್ ಸಂಘದ ಪ್ರತಿನಿಧಿಯಾಗಿ ಫ್ರಾನ್ಸ್, ಬೆಲ್ಜಿಯಂ ಮತ್ತು ಹಾಲೆಂಡ್ನಲ್ಲಿ ಪ್ರಯಾಣಿಸುತ್ತಾ ಪೂರ್ಣ ಸಮಯದ ಕೆಲಸದಲ್ಲಿ ತೊಡಗಿದರು. ಇವರು 26 ವರ್ಷದವನಿದ್ದಾಗ ಡ್ಯುನಾಟ್ ಉತ್ತರ ಆಫ್ರಿಕಾ ಮತ್ತು ಸಿಸಿಲಿಯನ್ನಲ್ಲಿ ಕಂಪನಿ ಜೆನಿವಿಯಸ್ ಡೆಸ್ ಕಾಲೋನಿಯಸ್ ಡಿ ಸರ್ಟಿಫೈಡ್ ಪ್ರತಿನಿಧಿಯಾಗಿ ವ್ಯಾಪಾರ ಮತ್ತು ಜಗತ್ತನ್ನು ಪ್ರವೇಶಿಸಿದರು. 1858 ಅವರು ಮೊದಲ ಪುಸ್ತಕ ನೋಟಿಸ್ ಸೂರ್ ಲಾಲ್ ರಿಜೆಕ್ಷನ್ ಡಿ ಟ್ಯೂಷನ್ ಅನ್ನು ಪ್ರಕಟಿಸಿದರು. ಇದು ಹೆಚ್ಚು ಪ್ರಯಾಣದ ಅವಲೋಕನವಾಗಿತ್ತು. ವಾಣಿಜ್ಯ ಶಿಷ್ಯವೃತ್ತಿಯನ್ನು ಪೂರೈಸಿದ ನಂತರ ಡ್ಯುನಾಟ್ ಒಂದು ಧೈರ್ಯಶಾಲಿ ಹಣಕಾಸು ಯೋಜನೆಯನ್ನು ರೂಪಿಸಿದರು. ಅಲ್ಜೀರಿಯಾದ ಮಾನ್ಸ್ ಗೆಮಿ ಮಿನ್ಸ್ ಹಣಕಾಸು ಮತ್ತು ಕೈಗಾರಿಕಾ ಕಂಪನಿಯ ಅಧ್ಯಕ್ಷರಾಗಿ ದೊಡ್ಡ ಭೂಪ್ರದೇಶವನ್ನು ಬಳಸಿಕೊಳ್ಳಲು ನಿರ್ಧರಿಸಿದರು. ನೀರಿನ ಹಕ್ಕುಗಳ ಅಗತ್ಯವಿರುವ ಅವರು ತಮ್ಮ ಮನವಿಯನ್ನು ನೇರವಾಗಿ ಚಕ್ರವರ್ತಿ ನೆಪೋಲಿಯನ್ರ ಬಳಿಗೆ ಕೊಂಡೊಯ್ಯಲು ನಿರ್ಧರಿಸಿದರು. ಇಟಲಿಯಿಂದ ಆಸ್ಟ್ರೇಲಿಯರನ್ನು ಓಡಿಸಲು ಶ್ರಮಿಸುತ್ತಿದ್ದ ಫ್ರೆಂಚ್ ಸೈನ್ಯವನ್ನು ನಿರ್ದೇಶಿಸಿ ನೆಪೋಲಿಯನ್ ಕ್ಷೇತ್ರದಲ್ಲಿದ್ದಾರೆ ಎಂಬ ಅಂಶದಿಂದ ಹಿಂಜರಿದ ಡ್ಯುನಾಟ್ ರವರ ಇಟಲಿ ಪಟ್ಟಣವಾದ ಸೆಫೋರಿಯನ್ ಬಳಿ ನೆಪೋಲಿಯನ್ ಪ್ರಧಾನ ಕಚೇರಿಗೆ ತೆರಳಿದರು. 19ನೇ ಶತಮಾನದ ಅಂತ್ಯದ ರಕ್ತಸಿಕ್ತ ಯುದ್ಧಗಳಲ್ಲಿ ಒಂದಾದ ಇದನ್ನು ವೀಕ್ಷಿಸಲು ಮತ್ತು ಅದರ ಪರಿಣಾಮವಾಗಿ ಭಾಗವಹಿಸಲು ಅವರು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದರು. ಅವರ ಅರಿವು ಮತ್ತು ಆತ್ಮಸಾಕ್ಷಿಯನ್ನು ಪರಿಷ್ಕರಿಸಿದ ಅವರು 1861 ಅನ್ಸ್ಮರಣೀಯ ಡಿ ಸೋಲ್ಪೆರನೊ ಎಂಬ ಸಣ್ಣ ಪುಸ್ತಕವನ್ನು ಪ್ರಕಟಿಸಿದರು. ಡ್ಯುನಾಟ್ ವೈಯಕ್ತಿಕ ಕಲ್ಪನೆಯನ್ನು ಅಂತಾರಾಷ್ಟ್ರೀಯ ಒಪ್ಪಂದವಾಗಿ ಪರಿವರ್ತಿಸಿದರು. ಆದರೆ ಅವರ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ. ಯುದ್ಧಕಾಲದಲ್ಲಿ ನೌಕಾ ಸಿಬ್ಬಂದಿಯನ್ನು ಒಳಗೊಳ್ಳಲು ಮತ್ತು ಶಾಂತಿ ಕಾಲದಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಕಷ್ಟಗಳನ್ನು ನಿವಾರಿಸಲು ರೆಡ್ ಕ್ರಾಸ್ನ ವ್ಯಾಪ್ತಿಯನ್ನು ವಿಸ್ತರಿಸುವ ಪ್ರಯತ್ನಗಳು ಅವರು ಅನುಮೋದಿಸಿದರು. 1866 ಅವರು ಯೂನಿವರ್ಸಲ್ ಅಂಡ್ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ದಿ ರಿವೈವಲ್ ಆಫ್ ದಿ ಓರಿಯೆಂಟಲ್ ಎಂಬ ಕರಪತ್ರವನ್ನು ಬರೆದರು. ಪ್ಯಾಲೆಸ್ಟೈನ್ನಲ್ಲಿ ತಟಸ್ಥವಾಗಿ ವಸಾಹತು ರಚಿಸುವ ಯೋಜನೆಯನ್ನು ಮುಂದಿಟ್ಟರು. 1861 ಅವರು ಇಂಟರ್ನ್ಯಾಷನಲ್ ಅಂಡ್ ಯೂನಿವರ್ಸಲ್ ಲೈಬ್ರರಿ ಎಂಬ ಪ್ರಕಾಶನ ಉದ್ಯಮಕ್ಕಾಗಿ ಯೋಜನೆಯನ್ನು ರೂಪಿಸಿದರು. ಇದು ಸಾರ್ವಕಾಲಿಕ ಶ್ರೇಷ್ಠ ಮೇರುಕೃತಿಗಳಿಂದ ಕೂಡಿದೆ. ಇದು ಯುದ್ಧ ಕೈದಿಗಳನ್ನು ನಿರ್ವಹಿಸುವ ಮತ್ತು ಯುದ್ಧದ ಬದಲು ಮಧ್ಯಸ್ಥಿಕೆ ನ್ಯಾಯಾಲಯಗಳಿಂದ ಅಂತಾರಾಷ್ಟ್ರೀಯ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಂತಾರಾಷ್ಟ್ರೀಯ ಸಮಾವೇಶದ ಅಗತ್ಯಗಳನ್ನು ಪರಿಗಣಿಸುವುದಾಗಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹೆನ್ರಿ ಡ್ಯುನಾಟ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ

0: ಒಂದು ದಾರಿದೀಪ,
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ,
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಜಗತ್ ಸೃಷ್ಟಿಯ ಒಗ್ಗಟ್ಟನ್ನು ವಿವರಿಸ್ತಾ ಡಿ ವಿ ಜಿಯವರು ಮುಂದೆ 7ನೇ ಪದ್ಯದಲ್ಲೂ ಅದೇ ರೀತಿಯ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ
3: ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ
2: ಕುದುರುವುದು ಅದೆಂತು ಈ ಅವ್ಯವಸ್ಥೆಯ ಪಾಡು ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ಸೊ ಈ ಪದ್ಯದಲ್ಲಿ ಸಾಧಾರಣವಾಗಿ ನಮ್ಮೆಲ್ಲರಲ್ಲಿರುವಂತಹ ಒಂದು ಕಳವಳ, ಅದಿಗುದಿ ಒಳಗಡೆ ಬೇಯುತ್ತಾ ಇರುವಂತಹ ಪ್ರಶ್ನೆಗಳ ಒಂದು ಸುರಿಮಳೆ ನಮ್ಮ ಮನಸ್ಸಿನೊಳಗಡೆ ಯಾವಾಗಲೂ ಒಂದು ರೀತಿ ತಳಮಳ, ಒಂದು ರೀತಿಯ ಕಾತರ, ಒಂದು ರೀತಿಯ ಚಿಂತೆ ಕುದೀತಾ ಇರುತ್ತಂತೆ. ಸೊ ಆ ಅದಿಗುದಿ ಯಾಕೆ ಬರ್ತಾ ಇದೆ ಅಂತ ಪ್ರಶ್ನಿಸ್ಕೊಳ್ತಾರೆ. ಸೊ ನಮ್ಮ ಜೀವನದ ಗತಿ ಅದು ಹೇಗೆ ಅಂತ ನಿನ್ನೆ ಮಾತಾಡ್ತಾ ಇದ್ವಿ. ಫಸ್ಟ್ ರ್ಯಾಂಕ್ ಬಂದವರು ಹಿಂಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೇಲ್ ಆದಂಥ ವ್ಯಕ್ತಿ ಹಿಂಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಬ್ಬೊಬ್ಬರ ಜೀವನದ ಗತಿ ಒಂದೊಂದು ಥರ ಇರುತ್ತೆ. ಅಂತಹ ನನ್ನ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದಕ್ಕೆ ಬೇರೆ ಯಾರೋ ನಾಯಕರಿದ್ದಾರಾ, ಒಬ್ಬರು ಲೀಡರು? ನನ್ನ ಜೀವನ ಹಿಂಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕಾರಣ ಯಾರೋ ಒಬ್ಬರ ಅಥವಾ ಎಷ್ಟೊಂದು ಜನ ಸೇರಿಕೊಂಡು ನನ್ನ ಜೀವನವನ್ನು ರೂಪಿಸ್ತಾ ಇದ್ದಾರಾ, ಅದನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ನಾನೇನೋ ಸಾಧನೆ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಅವಾಗ ನನಗೇನು ಅನಿಸುತ್ತೆ, ಓಹ್ ನಾನು ಸಾಧನೆ ಮಾಡಿದೆ, ನಾನೇ ಮಾಡಿಕೊಂಡಿದ್ದು ಅಂತ ಅನಿಸುತ್ತೆ. ಸಪೋಸ್ ಅದೇನೋ ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲಪ್ಪ, ಆಗ ನನ್ನನ್ನು ನಾನು ಬೈಕೊಳ್ಳಲ್ಲ. ನಾನೇನು ಅನ್ಕೋತೀನಿ, ನನ್ನ ಫ್ರೆಂಡು ಅವನಿದ್ನಲ್ಲ, ಅವನು ನನ್ನ ಕಾಲು ಅಡ್ಡ ಹಾಕಿ ನನ್ನನ್ನು ಎಳೆದ್ಬಿಟ್ಟ, ನಮ್ಮ ಮೇಷ್ಟ್ರು ನನಗೆ ಮಾರ್ಕ್ಸೇ ಕೊಡಲಿಲ್ಲ, ಅದಕ್ಕೆ ನನಗೆ ಹಿಂಗಾಯಿತು, ಇನ್ನೊಬ್ರು ಹಿಂಗೇನೋ ಮಾಡ್ತೀನಿ ಅಂದಿದ್ರಲ್ಲ, ಅವ್ರು ನನ್ನ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡಲಿಲ್ಲ ಅದಕ್ಕೆ. ಸೊ ಹೀಗೆ ಎಷ್ಟೊಂದು ಜನರು ಸಡನ್ನಾಗಿ ಬಂದುಬಿಡ್ತಾರೆ ನಮ್ಮ ಮನಸ್ಸಿನಲ್ಲಿ, ನನ್ನ ಜೀವನವನ್ನು ರೂಪಿಸಿದಂಥವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಏಕ ಅಂತ ನಾನು ಅಂದ್ಕೊಳ್ತಾ ಇದ್ದಿದ್ದು, ಈಗ ಸಡನ್ಲಿ ಅನೇಕರು ನನ್ನ ಜೀವನವನ್ನು ರೂಪಿಸಿದ್ರು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಕೈಲಿ ಆಗದೇ ಇದ್ದಿದ್ದಕ್ಕೆ ನಾವು ಸಾಧಾರಣವಾಗಿ ಹೇಳೋ ಅಂಥದ್ದು, ಅಯ್ಯೋ ನಂದೇ ಇದೇ ನನ್ನ ಕರ್ಮ ಅಂತ, ನಾನೇನು ಮಾಡಲಿ, ವಿಧಿ, ಡೆಸ್ಟಿನಿ, ಫೇಟ್ ಅಂತ ಅಂದ್ಬಿಡ್ತೀವಿ. ಸೊ ಹೀಗಾಗಿ ನಾನು ಎಷ್ಟು ಪ್ರಯತ್ನ ಪಟ್ಟರು ಏನೂ ಆಗಲಿಲ್ಲ. ಸೊ ಏನೋ ಒಂದು ವಿಧಿ ಅನ್ನೋದಿದೆ, ಅದು ನನ್ನ ಜೀವನವನ್ನು ರೂಪಿಸ್ತಾ ಇದೆ ಅಂತ. ಅಷ್ಟೆಲ್ಲ ಇದ್ದರೂ ಈ ಪೌರುಷ ಅನ್ನುವಂಥ ಪದ ಬಹಳ ನಮ್ಮ ಎಲ್ಲ ವೇದವಾಂಗ್ಮಯದಲ್ಲಿ ಉಪಯೋಗ ಆಗಿರುವಂತಹ ಒಂದು ಪದ, ಈ ವಿಧಿನ ಅಥವಾ ಪೌರುಷನೋ ಅಂತ. ಅಂದರೆ ನರ ನಾರಾಯಣ, ಮನುಷ್ಯ ಪ್ರಯತ್ನ ಮುಖ್ಯವೋ ಅಥವಾ ದೈವ ನಿಯಾಮಕ ಮುಖ್ಯನೋ ಅನ್ನೋಂಥದ್ದು, ಇದು ಬಹಳ ಚರ್ಚಿತವಾದಂಥ ವಿಷಯ. ಸೊ ಹಾಗೆ ವಿಧಿ ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ನಮ್ಮ ಪ್ರಯತ್ನ, ನಮ್ಮ ಪೌರುಷ ಅದು ನಮ್ಮ ಜೀವನವನ್ನು ರೂಪಿಸುತ್ತೋ ಅಥವಾ ಸಮಾಜದಲ್ಲಿರುವಂಥ ಒಂದು ಚೌಕಟ್ಟು, ಇದು ಹಿಂಗೆ ಇರಬೇಕು, ರೋಡಲ್ಲಿ ಹಿಂಗೆ ಹೋಗಬೇಕು ಅಂತ ನಾವು ಹೇಳಿರ್ತೀವಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂತ ಹೇಳಿರ್ತೀವಿ, ಅದು ಧರ್ಮ, ಅದು ರೂಲ್ ಅಂತ. ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗಲ್ಲ, ನನಗೇನೋ ಆಕ್ಸಿಡೆಂಟ್ ಆಯಿತು, ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಉಳಿತಾ ಇತ್ತೇನೋ ತಲೆ, ನಾನು ಹಾಕ್ಕೊಳ್ಳಿಲ್ಲ. ಸೊ ಹೀಗೆ ಯಾವ್ಯಾವ ಅಂಶಗಳು ನಮ್ಮ ನಿತ್ಯದ ಜೀವನವನ್ನು ರೂಪಿಸುತ್ತೋ ಆ ಎಲ್ಲ ಅಂಶಗಳು ಮುಖ್ಯವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾಸ್ತಿ ಮುಖ್ಯ, ಕೆಲವು ಸಂದರ್ಭಗಳಲ್ಲಿ ಇನ್ಯಾವುದೋ ಮುಖ್ಯ ಅಂತ ಅನಿಸುತ್ತೆ. ಸೊ ಇದೆಲ್ಲ ನಾವು ನೋಡಿದಾಗ ಇದಕ್ಕೆ ಒಂದು ಸಿಸ್ಟಮ್ ಇಲ್ಲ, ಎಲ್ಲರಿಗೂ ಏಕಮುಖ್ಯವಾದಂತಹ ಏಕರೂಪವಾದಂತಹ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಗೆ ಹೊರಗಿಂದ ನೋಡಿದಾಗ ಏನನ್ಸುತ್ತೆ, ಇದು ಅವ್ಯವಸ್ಥೆ, ಕೆಯೋಸ್, ಯಾರಿಗೆ ಹೆಂಗೆ ಬೇಕೋ ಹಂಗೆ ನಡೀತಾ ಇದೆ, ಅವ್ರಿಗೆ ಬೇಕಾದಂಗೆ ಅವರು, ಇವ್ರಿಗೆ ಬೇಕಾದಂಗೆ ಇವರು ಈ ತರ

0: ನಡೀತಾ ಇದೆಯಲ್ಲ, ಇದು ವಾಸಿ ಆಗತ್ತೇನಪ್ಪ ಈ ತರ ಪರಿಸ್ಥಿತಿ ಇವಾಗ ನಾವು ಜೀವ
1: ಪ್ರಪಂಚದ ಒಂದು ಪರಿಸ್ಥಿತಿಯನ್ನು ನಾವು ಇವತ್ತಿನ ದಿವಸ ನೋಡಿದ್ರೆ, ಅಲ್ಲೆಲ್ಲೋ ಉಕ್ರೇನ್ನಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಇಸ್ರೇಲ್ನವರು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ಅಮೇರಿಕ ತಾನ್ ಕಾಲು ಹಾಕ್ಬಿಟ್ಟು ಇರಾನ್ ಜೊತೆ ಯುದ್ಧ ಶುರು ಮಾಡ್ತು. ಸೊ ಜಾಗತಿಕ ಮಟ್ಟದಲ್ಲಿ ನೋಡಿದ್ರು ಕೂಡ ಎಷ್ಟೊಂದು

0: ನಾವೀಗ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಏರುಪೇರುಗಳು ಯಾವತ್ತಾದರೂ ನಿಜಕ್ಕೂ ಸಮಸ್ಥಿತಿಗೆ ಬಂದು ಎಲ್ಲ ಕಡೆ ಶಾಂತಿ ನೆಲೆಸುತ್ತಾ ಅನ್ನೋಂಥ ದೊಡ್ಡ ಪ್ರಶ್ನೆ ಎಲ್ಲ ಕಡೆ ಈಗ ಕೇಳ್ಬರ್ತಾ ಇದೆ. ಸೊ ಎಲ್ಲರ ಮನಸ್ಸಿನಲ್ಲಿ ಈ ತಳಮಳ, ಈ ಸಂದೇಹ ಆಗುತ್ತೋ ಇಲ್ವೋ ಅನ್ನೋಂಥ ಕಳವಳ ತುಂಬಿರುತ್ತೆ. ಡಿವಿಜಿಯವ್ರು ಕೇಳ್ತಾ ಇರುವಂಥದ್ದು ಏನಂದರೆ, ಕಳವಳಕ್ಕೆ ಕಡೆಯೇ ಇಲ್ವಾ, ತಳಮಳದಲ್ಲೇ ನಾವು ಮುಳುಗೋಗಿರ್ತೀವ ಜೀವನ ಇಡೀ ಅಂತ. ಹಾಗೆ ಮುಂದುವರಿಸ್ತಾ ಮುಂದಿನ ಪದ್ಯದಲ್ಲೂ ಕೂಡ ಇದನ್ನೇ ಇನ್ನಷ್ಟು ವಿವರವಾಗಿ ಪ್ರಶ್ನೆಯ ರೂಪದಲ್ಲಿ ಮುಂದಿಡ್ತಾರೆ. ಅದನ್ನು ನೋಡೋಣ. ಕ್ರಮವೊಂದು ಲಕ್ಷ್ಯವೊಂದು
1: ಉಂಟೇನು ಸೃಷ್ಟಿಯಲಿ
0: ಭ್ರಮಿಪುದು ಏನು ಆಗಾಗ ಕರ್ತೃವಿನ ಮನಸ್ಸು ಮಮತೆಯುಳ್ಳವನಾತ
1: ಆದೊಡೀ ಜೀವಗಳು
0: ಶ್ರಮಪಡುವುದೇಕಿಂತು ಮಂಕುತಿಮ್ಮ. ಸೊ ಈಗ ಎಲ್ಲರ ಜೀವನಗತಿಗೆ, ಪ್ರಪಂಚದಲ್ಲಾಗ್ತಿರುವಂಥ ಎಲ್ಲ ಆಗುಹೋಗುಗಳಿಗೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಸಿಸ್ಟಮ್ ಇದೆ ಅಂತ ನಮಗೆ ಅನಿಸುತ್ತೆ ನಿಜವಾಗ್ಲೂ ಇವತ್ತಿನ ಆಗುಹೋಗುಗಳನ್ನು ನೋಡಿದ್ರೆ. ಅಂತಂದರೆ ಆ ಸಿಸ್ಟಮ್ ಇದೆಯಾ ಅಂತಲೇ ಪ್ರಶ್ನೆ ಬಂದ್ಬಿಡುತ್ತೆ. ನಾವು ಸೈನ್ಸ್ನಲ್ಲಿ ಕೂಡ ನಾವು ಇದನ್ನು ಕಲಿತೀವಿ, ಈಗ ನ್ಯೂಟನ್ಸ್ ಲಾ ಅಂತೆಲ್ಲ ನಾವು ಕಲ್ತಿದ್ದೀವಿ, ಗ್ರಾವಿಟೇಷನ್, ಗುರುತ್ವಾಕರ್ಷಣೆ ಎಲ್ಲ ನಾವು ಕಲ್ತಿದ್ದೀವಿ. ಸೊ ಪ್ರಪಂಚವನ್ನು ನಡೆಸ್ತಾ ಇರುವಂಥ, ವಿಶ್ವವನ್ನು ನಡೆಸ್ತಾ ಇರುವಂಥ ಮೂಲಭೂತವಾದಂತಹ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳಿವೆ. ಗ್ರಾವಿಟೇಷನ್ ಫೋರ್ಸ್ ಅನ್ನೋದೊಂದು, ಅದಕ್ಕೆ ಸೂರ್ಯ ಇದೆ, ಸೂರ್ಯನ ಸುತ್ತೂರು ಗ್ರಹಗಳು ಸುತ್ತಾ ಇವೆ, ಇದೆಲ್ಲ ನಾವು ಕ್ರಮ, ಇದೊಂದು ಗೊತ್ತು ನಮಗೆ. ಅದು ನಿಜವಾಗ್ಲೂ ಇದೆಯಾ ಅಂತ ಯಾಕೆ ಅನ್ಸುತ್ತೆ ನಮಗೆ ಅಂತಂದರೆ, ನಾವು ಆಚೆ ಈಚೆ ನೋಡಿದಾಗ ಆ ಥರದ ಒಂದು ಕ್ರಮ ಇದೆ ಅಂತ ಅನ್ಸಲ್ಲ. ಒಬ್ಬೊಬ್ಬರ ಜೀವನ ಒಂದೊಂದು ಥರ ಇದೆ, ಒಂದೊಂದು ಸರ್ತಿ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಸೊ ಆ ಕ್ಷಣಕ್ಕೆ ಏನೋ ಒಂದು ನಡವಳಿಕೆ ರೀತಿ ಆಗ್ಬಿಟ್ಟಿದೆಯಲ್ವಾ, ಸೃಷ್ಟಿಯಲ್ಲಿ ನಿಜವಾಗ್ಲೂ ಒಂದು ಕ್ರಮ ಇದೆಯಾ ಅಂತ ಪ್ರಶ್ನೆ ಶುರುವಾಗುತ್ತೆ. ಲಕ್ಷ್ಯ ಒಂದು ಅಂದರೆ ಒಂದು ಗುರಿ, ನಾವು ಈ ದಾರಿನಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಯಾವುದೋ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ ಸೃಷ್ಟಿಗೆ, ನಮ್ಮ ಜೀವನಕ್ಕೆ, ಪ್ರಪಂಚಕ್ಕೆ, ಈ ಎಲ್ಲ ಆಗುಹೋಗುಗಳಿಗೆ ಏನಾದರೂ ಒಂದು ಲಕ್ಷ್ಯ, ಒಂದು ಗುರಿ ಅನ್ನೋದಿದೆಯಾ, ಅಥವಾ ಸುಮ್ಮನೆ ಏನೋ ಬೇಕಾಬಿಟ್ಟಿ ನಡೀತಾ ಇರೋಂಥ ಜೀವನನ ಇದು ಅಂತ ಕೇಳ್ತಾ ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದಂಥದ್ದು. ಕರ್ತೃ ಅಂತಂದರೆ ನಾವು ಆಗಲೇ ಅಂದ್ಕೊಂಡಂತೆ ದೇವರು, ದೇವರು ಅನ್ನೋಂಥ ಒಂದು ಶಕ್ತಿ ಇದೆ, ಅದು ಎಲ್ಲವನ್ನು ಸೃಷ್ಟಿ ಮಾಡಿರೋಂಥದ್ದು ಅಂತ. ಆ ಸೃಷ್ಟಿ ಮಾಡಿರುವಂತಹ ಕರ್ತೃವಿನ ಮನಸ್ಸು ಆಗಾಗ ತನ್ನ ಏಕಾಗ್ರತೆಯನ್ನು ಕಳ್ಕೊಂಡ್ಬಿಡ್ತಾ ಇದೆಯೋ ಏನೋ. ಅಡುಗೆದು ಉದಾಹರಣೆ ನಾವು ತಗೊಂಡಿದ್ವಿ, ಅಮ್ಮ ಅಡುಗೆ ಮಾಡಿದಾಗ ಎಲ್ಲ ಉಪ್ಪು ಖಾರ ಸರಿಯಾಗಿತ್ತು. ಯಾವತ್ತೋ ಒಂದು ದಿವಸ ನಾನು ನೀನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದ್ಕೊಳ್ಳೋಣ, ನಮ್ಮ ತಲೆ ಬೇರೆ ಎಲ್ಲೋ, ಗಮನ ಎಲ್ಲೋ ಹೊರಟೋಗಿದ್ದಾಗ ಉಪ್ಪು ಹಾಕಿದ್ನೋ ಇಲ್ವೋ ಅಂತ ನಮ್ಗೆ ಮರ್ತೋಗ್ಬಿಡುತ್ತೆ. ಕೆಲವು ಸತಿ ಉಪ್ಪೇ ಹಾಕಲ್ಲ, ಕೆಲವು ಸತಿ ಎರಡು ಸತಿ ಉಪ್ಪು ಹಾಕ್ಬಿಡ್ತೀವಿ. ಯಾಕೆ? ಭ್ರಮಿಪುದು ಆಗಾಗ ನಮ್ಮ ಮನಸ್ಸು. ಸೊ ನಾವು ಮಾಡ್ತಾ ಇರೋವಂಥ ಕೆಲಸದ ಕಡೆ ನಮ್ಮ ಗಮನ ಇಲ್ಲದೆ ಹೋದಾಗ ಏರ್ಪೇರುಗಳಾಗುತ್ತೆ. ಹಾಗೇನಾದರೂ ದೇವ್ರ ಮನಸ್ಸು ಕೂಡ ಏರ್ಪೇರಾಗ್ತಾ ಇದೆಯಾ? ಯಾವುದೋ ಭ್ರಮೆಗೆ ಒಳಗಾಗ್ಬಿಟ್ಟು ಒಬ್ಬ ವ್ಯಕ್ತಿಯ ಸೃಷ್ಟಿ ಮಾಡ್ತಾ ಇದ್ದಾನೆ ದೇವರು ಅಂತ ಅಂದ್ಕೊಂಡ್ರೆ ಆ ವ್ಯಕ್ತಿಗೆ ಯಾವುದೋ ಒಂದು ಶಕ್ತಿಯನ್ನು ಕೊಡದೆ ಮರ್ತು ಹೋದ್ನ? ಅಥವಾ ಯಾವುದೋ ಒಂದು ಕೆಲಸ ಮಾಡದೇ ಇರೋದ್ರಿಂದ ಅಲ್ಲೆಲ್ಲೋ ಭೂಕಂಪ ಆಗೋಯ್ತಾ, ಇಲ್ಲೆಲ್ಲೋ ಪ್ರಳಯ ಆಗೋಯ್ತಾ, ಏನೋ ಒಂದು. ಸೊ ಆ ಥರ ಕರ್ತೃವಿನ ಮನಸ್ಸೇ ಭ್ರಮಿಸೋಗ್ತಾ ಇದೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಏರ್ಪೇರುಗಳನ್ನು ನೋಡ್ತೀವಿ. ಇಲ್ಲದೆ ಹೋದರೆ ಜೀವನದಲ್ಲಿ ವ್ಯಕ್ತಿಗಳು ಯಾಕೆ ಇಷ್ಟು ಕಷ್ಟಪಡ್ಬೇಕಿತ್ತಪ್ಪ? ಒಬ್ಬೊಬ್ಬರಿಗೊಂದೊಂದು ರೀತಿಯ ಕಷ್ಟದ ತೀವ್ರತೆ ಅಲ್ವಾ. ಎಲ್ಲರನ್ನೂ ಇಷ್ಟಪಡುವಂಥ ದೇವರು ಎಲ್ಲರನ್ನೂ ನಿಜಕ್ಕೂ ಸಮನಾಗಿ ಸೃಷ್ಟಿಸಿ ಎಲ್ಲರನ್ನೂ ಕಾಯ್ತಾ ಇದ್ದಾನೆ, ಪಾಲಿಸ್ತಾ ಇದ್ದಾನೆ ಅನ್ನೋದಾದರೆ ಈ ಎಲ್ಲ ಜೀವಿಗಳು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನಿಸೋದು ಸಹಜ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 7 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿ

ಇದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 110 ರೂಪಾಯಿ, ಪೆನ್ಸಿಲ್ ಬೀನ್ಸ್ 110 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 27 ರೂಪಾಯಿ, ತುಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 36 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೇ ತಿಂಗಳ 8ನೇ ತಾರೀಕಿನ ಶುಕ್ರವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಆಂಬ್ಯುಲೆನ್ಸ್ ಸೇವೆಗೆ ಹಸಿರು ನಿಶಾನೆ, ಅನ್ನದಾತರ ಆತ್ಮಹತ್ಯೆ ಹೆಚ್ಚಳ, ಬುದ್ಧ ಪ್ರಜ್ಞೆ ನಾಳೆಯಿಂದ, ಸೀಳು ತುಟಿ ಅಂಗುಳ ಸಮಸ್ಯೆ ಚಿಕಿತ್ಸೆ ಅರಿವು ಮೂಡಿಸಿ, ಗಿರಿಜನರ ಸಮಸ್ಯೆಗೆ ಸ್ಪಂದಿಸಿ, ಗಾಳಿ ಮಳೆ ಮನೆಗಳಿಗೆ ಹಾನಿ, ಕರ್ನಾಟಕಕ್ಕೆ ಕಾಲಿಟ್ಟ ಅಮೆರಿಕ ಚಿಪ್ ಕಂಪನಿ, ಡಿಜಿಟಲ್ ಚಿನ್ನ ಬೆಳ್ಳಿ ಖರೀದಿ ಮತ್ತೆ ಶುರು, ಮಾರ್ಚ್ ಶತಕ ಲಕ್ನೋಗೆ ಜಯ, ಕೆಎಸ್ಸಿಎಯಿಂದ ಹೆಚ್ಚುವರಿ ಟಿಕೆಟ್ ಬೇಡಿಕೆ, ರಾಹುಲ್ ಮೇಲೆ ಭರವಸೆ, 22 ಜನರ ಖುಲಾಸ್ ಎತ್ತಿಹಿಡಿದ ಕೋರ್ಟ್, ಆಪರೇಷನ್ ಸಿಂಧುರಕ್ಕೆ ವರ್ಷ, ಕಿವೀಸ್ ತಂಡದಲ್ಲಿ ಕೇನ್ ವಿಲಿಯಮ್ಸ್, ಹಿನ್ನಡೆಯಿಂದ ಪುಟ್ಟಿದ್ದ ಯೂಸ್ಟೀನ, ಅರ್ಚರಿ ಭಾರತ ತಂಡಗಳಿಗೆ ಮಿಶ್ರ ಫಲ, ಏಷ್ಯನ್ ಗೇಮ್ ವಿನೀಶ್ಗೆ ತಪ್ಪಿದ ಅವಕಾಶ, ಬೆಲಾರೂಸ್ ಕ್ರೀಡಾಪಟುಗಳ ಮೇಲೆ ನಿರ್ಬಂಧ ಹಿಂಪಡೆದ ಐಒಸಿ, ಸೆಪಕ್ ಟ್ರಾಕ್ ವಿಶ್ವಕಪ್ ಮಂಜುನಾಥ್ ರೆಫ್ರಿ, ಕಾಮನ್ವೆಲ್ತ್ ಕೂಟ ಸಚಿವರಿಂದ ಪರಾಮರ್ಶ, ಟೇಬಲ್ ಟೆನಿಸ್ ಆಟಗಾರರಿಗೆ ಉಚಿತ ಕೋಚ್ ಶಿಬಿರ ಇದೇ 18ರಿಂದ. ಪ್ರಮುಖಾಂಶಗಳ ವಿವರಣೆ. ಆಂಬ್ಯುಲೆನ್ಸ್ ಸೇವೆಗೆ ಹಸಿರು ನಿಶಾನೆ, ಮೈಸೂರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ತಮ್ಮ ನಿವಾಸದಲ್ಲಿ ಸಾರ್ವಜನಿಕರ ಹವಾಲು ಸ್ವೀಕರಿಸಿದರು. ಹಿರಿಯ ಪುತ್ರ ಡಿ ರಾಕೇಶ್ ಸ್ಮರಣಾರ್ಥ 2 ಆಂಬ್ಯುಲೆನ್ಸ್ಗಳನ್ನು ಸಾರ್ವಜನಿಕ ಸೇವೆಗೆ ನೀಡತೊಡಗಿದ್ದಾರೆ. ಸಮತ ಟ್ರಸ್ಟ್ ವತಿಯಿಂದ ಉಚಿತ ಸೇವೆಗಾಗಿ ನೀಡಿರುವ ಆಂಬ್ಯುಲೆನ್ಸ್ಗಳಿಗೆ ಹಸಿರು ನಿಶಾನೆ ತೋರಿದರು. ಅವರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿ ಕುಮಾರಸ್ವಾಮಿರವರಿಗೆ ಹಸ್ತಾಂತರಿಸಿದರು. ಜೈಲಿನಲ್ಲಿ ನಲಿಯುತ್ತಾ ಕಲಿಕೆಗೆ ಅವಕಾಶ, ಬೆಂಗಳೂರು. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ ತಾಯಂದಿರ ಜೊತೆಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜೈಲು ಸೇರಿ 4 ಗೋಡೆಗಳ ಮಧ್ಯೆ ಬೆಳೆಯಬೇಕಾದ ಹಾಗೂ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಪರಪ್ಪನ ಆಗ್ರಹ ಕೇಂದ್ರ ಕಾರಾಗೃಹದಲ್ಲಿ ಶಿಶು ಪಾಲನಾ ಕೇಂದ್ರ ಸ್ಥಾಪಿಸಲಾಗಿದೆ. ಅನ್ನದಾತರ ಆತ್ಮಹತ್ಯೆ ಹೆಚ್ಚಳ, ನವದೆಹಲಿ. ದೇಶದಲ್ಲಿ 2024ರಲ್ಲಿ ರೈತರು ಹಾಗೂ ಕೃಷಿ ಕಾರ್ಮಿಕರ ಆತ್ಮಹತ್ಯೆಗಳು ಸ್ವಲ್ಪ ಕಡಿಮೆಯಾಗಿವೆ. ಆದರೆ ಕರ್ನಾಟಕದಲ್ಲಿ ಆತ್ಮಹತ್ಯೆ ಪ್ರಮಾಣ ಶೇಕಡಾ 22.61% ಹೆಚ್ಚಳ ಆಗಿದೆ ಎಂದು ಭಾರತದಲ್ಲಿ ಅಪಘಾತಗಳ ಸಾವುಗಳು ಹಾಗೂ ಆತ್ಮಹತ್ಯೆಗಳು 2024ರ ವರದಿ ತಿಳಿಸಿದೆ. ಸೀಳು ತುಟಿ ಅಂಗುಳ ಸಮಸ್ಯೆ ಚಿಕಿತ್ಸೆ ಅರಿವು ಮೂಡಿಸಿ. ಮೈಸೂರು ಸೀಳು ತುಟಿ, ಸೀಳು ಅಂಗುಳ ಹಾಗೂ ಮುಖಚಹರೆ ನ್ಯೂನ್ಯತೆ ಉಳ್ಳವರನ್ನು ಪತ್ತೆ ಹಚ್ಚಿ ಅವರಿಗೆ ಸಿಗುವ ಚಿಕಿತ್ಸಾ ಸೌಲಭ್ಯ ನೀಡಲು ಜೊತೆಯಾಗಿ ಕೆಲಸ ಮಾಡಬೇಕಿದ್ದು ಸ್ವಯಂ ಸೇವಾ ಸಂಸ್ಥೆ ಜೊತೆಗೆ ಸರ್ಕಾರವು ಕೈಜೋಡಿಸಲಿದೆ ಎಂದು ಆರೋಗ್ಯ ಮತ್ತು ಮಕ್ಕಳ ಸಚಿವ

ದಿನೇಶ್ ಗುಂಡೂರಾವ್ರವರು ಹೇಳಿದ್ದಾರೆ. ಗಿರಿಜನರ ಸಮಸ್ಯೆಗೆ ಸ್ಪಂದಿಸಿ ಹುಣಸೂರು ಹುಲಿ ಸಂರಕ್ಷಣೆ ಹೆಸರಿನಲ್ಲಿ ನಾಗರಹೊಳೆ ಅರಣ್ಯದಿಂದ ಗಿರಿಜನರನ್ನ ಹೊರಹಾಕಿ ದಶಕಗಳು ಕಳೆದರೂ ಅಧಿಕಾರಿ ವರ್ಗವು ಸಮಸ್ಯೆಗೆ ಪರಿಹಾರ ನೀಡಿಲ್ಲ. ಇದರಿಂದ ಗಿರಿಜನರ ಬದುಕು ಅತಂತ್ರವಾಗಿದೆ ಎಂದು ಗಿರಿಜನ ಮುಖಂಡ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಠಗಳಿಂದ ಶಿಕ್ಷಣ ಮಹತ್ವ ಹೆಚ್ಚಳ. ಸರಗೂರು ರಾಜ್ಯದಲ್ಲಿರುವ ಮಠಮಾನ್ಯಗಳು ಅನ್ನದಾಸೋಹದೊಂದಿಗೆ ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ನೀಡುತ್ತಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದೂರ್ ಅವರು ಹೇಳಿದ್ದಾರೆ. ಪಟ್ಟಣದಲ್ಲಿರುವ ಗುರುಮಲ್ಲೇಶ್ವರ ದಾಸೋಹ ಭವನದ ಆವರಣದಲ್ಲಿ ಗುರುವಾರ 25 ಲಕ್ಷ ವೆಚ್ಚದಲ್ಲಿ ಸಮುದಾಯ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು. ಗಾಳಿ ಮಳೆ ಮನೆಗಳಿಗೆ ಹಾನಿ. ಸರಗೂರು ಪಟ್ಟಣದಲ್ಲಿ ಬುಧವಾರ ರಾತ್ರಿ ಸುರಿದ ಮಳೆಗೆ 3 ಮನೆಗಳು ಕುಸಿದು ಬಿದ್ದಿವೆ. ಇಲ್ಲಿನ 9ನೇ ವಾರ್ಡಿನ ನಿವಾಸಿ ವಿ ಜನಾರ್ದನ್ ರವರ ಮನೆ ಚಾವಣಿಯು ಸಿಮೆಂಟ್ ಶೀಟುಗಳು ಹಾರಿ ಹೋಗಿವೆ. ಅಕ್ಕಪಕ್ಕದ ಮನೆಗಳ ಮೇಲೆ ಬಿದ್ದಿದ್ದು ಹಂಚುಗಳು ಪುಡಿಪುಡಿಯಾಗಿವೆ. ಮನೆಯಲ್ಲಿ ಇದ್ದವರಿಗೆ ಏನೂ ತೊಂದರೆಯಾಗಿಲ್ಲ. ಅಂಗವಿಕಲರಿಗಾಗಿ ಉದ್ಯೋಗ ಮೇಳ ಬೆಂಗಳೂರು. ಅಂಗವಿಕಲರಿಗಾಗಿ ಉದ್ಯೋಗ ಕಲಿಸುವುದಕ್ಕಾಗಿ ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಮುಂಬರುವ ಆಗಸ್ಟ್ನಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ ಅಭಿವೃದ್ಧಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರವರು ತಿಳಿಸಿದ್ದಾರೆ. ಕರ್ನಾಟಕಕ್ಕೆ ಕಾಲಿಟ್ಟ ಅಮೆರಿಕ ಚಿಪ್ ಕಂಪನಿ ಬೆಂಗಳೂರು. ಅನ್ಯ ರಾಜ್ಯಗಳತ್ತ ಮುಖ ಮಾಡಿರುವ ಸೆಮಿ ಕಂಡಕ್ಟರ್ ಉದ್ಯಮಗಳನ್ನು ಆಕರ್ಷಿಸುವುದಕ್ಕಾಗಿ ಉದ್ಯಮ ಸ್ನೇಹಿ ನೀತಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದ್ದರಿಂದಾಗಿ ಅಮೆರಿಕದ ಪ್ರಭಾವಿ ಕಂಪನಿಯೊಂದು ಕರ್ನಾಟಕಕ್ಕೆ ಕಾಲಿಡಲಿದೆ. ಅಮೆರಿಕನ್ ಸೆಮಿಕಂಡಕ್ಟರ್ ಯೋಜನೆಯನ್ನು ಆಕರ್ಷಿಸಲು ತನ್ನ ಭೂಹಂಚಿಕೆ ನೀತಿಯನ್ನು ಸರ್ಕಾರ ಬದಲಾವಣೆ ಮಾಡಿದೆ. ಚಿಪ್ ತಯಾರಿಕಾ ಉದ್ಯಮವನ್ನು ವಿಸ್ತರಿಸುವುದಕ್ಕಾಗಿ ಮತ್ತು ಭವಿಷ್ಯದಲ್ಲಿ ಈ ಕ್ಷೇತ್ರದ ಮೇಲೆ ಹೂಡಿಕೆ ಇದೆ. ರಿಯಾಯಿತಿ ನೀಡಲು ಸರ್ಕಾರ ಮುನ್ನುಡಿ ಬರೆದಿದೆ. ಡಿಜಿಟಲ್ ಚಿನ್ನ ಬೆಳ್ಳಿ ಖರೀದಿ ಮತ್ತೆ ಶುರು. ನವದೆಹಲಿ ಅಮೂಲ್ಯ ಲೋಹಗಳ ಶುದ್ಧೀಕರಣ ಸಂಸ್ಥೆ MMTS PMMP ತನ್ನ ವೆಬ್ಸೈಟ್ ಮತ್ತು ಆಂಡ್ರಾಯ್ಡ್ ಆಪ್ ಮೂಲಕ ನೇರವಾಗಿ ಡಿಜಿಟಲ್ ರೂಪದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವ ಆಯ್ಕೆಯನ್ನು ಮತ್ತೆ ಆರಂಭಿಸಿದೆ. ಗೂಗಲ್ ಪೇ, ಪೇಟಿಎಂ ಮತ್ತು ಫೋನ್ಪೇ ಮೂಲಕವೂ ಸಹ ಗ್ರಾಹಕರು ಖರೀದಿ ಮಾಡಬಹುದಾಗಿದೆ. ಇದಕ್ಕಾಗಿ ಈ ಕಂಪನಿಯೊಂದಿಗೆ ಪಾಲಿಕೆದಾರರು ಮಾಡಿಕೊಳ್ಳಲಾಗಿದೆ ಎಂದು ಕಂಪನಿ ಮೂಲಗಳು ತಿಳಿಸಿವೆ. ಮಾರ್ಚ್ ಶತಕ ಲಕ್ನೋಗೆ ಜಯ. ಲಕ್ನೋ ಗುರುವಾರ ರಾತ್ರಿ ಆಗಾಗ ಸುರಿದು ನಿಂತು ಮಳೆಯ ನಡುವೆ ಮಿಚೆಲ್ ಮಾರ್ಸ್ ರವರು ಅಬ್ಬರ ಸಿಡಿಸಿದ ಶತಕ ಅರಳಿತು. ಬಳಿಕ ಪ್ರಿನ್ಸ್ ಯಾದವ್ ಹಾಗೂ ಶಬಾಜ್ ಅಹಮದ್ ರವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟರ್ಗಳಿಗೆ ಆಘಾತ ನೀಡಿದರು. ರಿಷಭ್ ಪಂತ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು 9 ರನ್ಗಳಿಂದ ರೋಚಕ ಗೆಲುವು ಸಾಧಿಸಿತು. ಏಕಾನ ಕ್ರೀಡಾಂಗಣದಲ್ಲಿ ನಡೆದ IPL ಪಂದ್ಯದಲ್ಲಿ ಮಾರ್ಷ್ ರವರ ಶತಕದ ಬಲದಿಂದ ಲಕ್ನೋ ತಂಡವು 19 ಓವರ್ಗಳಲ್ಲಿ 3 ವಿಕೆಟ್ಗೆ 209 ರನ್ ಗಳಿಸಿತು. ಸವಾಲಿನ ಗುರಿ ಬೆನ್ನಟ್ಟಿದ RCB ತಂಡದ ಆರಂಭಿಕದ ಬ್ಯಾಟರ್ ಬೆತಲ್ ಹಾಗೂ ವಿರಾಟ್ ಕೊಹ್ಲಿ ಮತ್ತೆ ವಿಫಲರಾದರು. ಇವರಿಬ್ಬರು ಔಟ್ ಆದಾಗ ತಂಡದ ಮೊತ್ತ ಕೇವಲ 9 ಸಂಕಷ್ಟದಲ್ಲಿದ್ದ RCB ತಂಡಕ್ಕೆ ರಜತ್ ಪಾಟೀದರ್ ಮತ್ತು ದೇವ್ದತ್ ಪಡಿಕಲ್ 3ನೇ ವಿಕೆಟ್ಗೆ 95 ರನ್ ಜೊತೆಯಾಟವಾಡಿ ಆಸರಿಯಾದರು. KSEAಯಿಂದ ಹೆಚ್ಚುವರಿ ಟಿಕೆಟ್ ಬೇಡಿಕೆ. ಗುವಾಹಟಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ 10,000 ಹೆಚ್ಚುವರಿ ಉಚಿತ ಟಿಕೆಟ್ಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಬೇಡಿಕೆ ಇಟ್ಟಿತು. ಇದನ್ನು ಈಡೇರಿಸುವುದು ಅಸಾಧ್ಯವಾದ ಕಾರಣ ಫೈನಲ್ ಪಂದ್ಯವನ್ನು ಸ್ಥಳಾಂತರಿಸಬೇಕಾದ ಕಠಿಣ ನಿರ್ಧಾರ ಕೈಗೊಳ್ಳಬೇಕಾಯಿತು ಎಂದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ದೇವ್ಜಿತ್ ಸೈಕ್ಯಾರ್ ಅವರು ಹೇಳಿದ್ದಾರೆ. ರಾಹುಲ್ ಮೇಲೆ ಭರವಸೆ. ನವದೆಹಲಿ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ತವರಿನ ಅಂಗಳದಲ್ಲಿ ಶುಕ್ರವಾರ ನಡೆಯಲಿರುವ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರು ಆಡಲಿದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಡೆಲ್ಲಿ ತಂಡವು ಸುಲಭ ಗೆಲುವುಗಳನ್ನು ದಾಖಲಿಸುವಲ್ಲಿ ವಿಫಲವಾಗಿದೆ. ಇದರಿಂದಾಗಿ ತಂಡವು ಆಡಲಿರುವ ಒಟ್ಟು 10 ಪಂದ್ಯಗಳಲ್ಲಿ 8 ಅಂಕ ಮಾತ್ರ ಗಳಿಸಿದೆ. ಪ್ಲೇಆಫ್ ರೇಸ್ನಲ್ಲಿ ಉಳಿಯಬೇಕಾದರೆ ತನ್ನ ಪಾಲಿಗೆ ಉಳಿದಿರುವ 4 ಪಂದ್ಯಗಳನ್ನು ಗೆಲ್ಲುವ ಒತ್ತಡ ತಂಡಕ್ಕೆ ಇದೆ. ಆಪರೇಷನ್ ಸಿಂಧೂರಕ್ಕೆ ವರ್ಷ. ನವದೆಹಲಿ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಗುರುವಾರ 1 ವರ್ಷ ಪೂರೈಸಿದೆ. ಕಾರ್ಯಾಚರಣೆ ಕುರಿತು ಪ್ರಧಾನಿ ನರೇಂದ್ರ ಮೋದಿರವರು ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿದ್ದು ಭಯೋತ್ಪಾದನೆಯ ವಿರುದ್ಧ ಭಾರತ ಕಠಿಣ ನಿಲುವು ಮತ್ತು ರಾಷ್ಟ್ರದ ಭದ್ರತೆಯ ದೃಢ ಸಂಕಲ್ಪವನ್ನು ಆಪರೇಷನ್ ಸಿಂಧೂರ ಪ್ರತಿಬಿಂಬಿಸುತ್ತದೆ ಎಂದು ಹೇಳತೊಡಗಿದ್ದಾರೆ. ಕಿವೀಸ್ ತಂಡದಲ್ಲಿ ಕೇನ್ ವಿಲಿಯಮ್ಸ್. AFP ಅನುಭವಿ ಬ್ಯಾಟರ್ ಕೇನ್ ವಿಲಿಯಮ್ಸ್ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ ಈ ತಿಂಗಳು ಮತ್ತು ಜೂನ್ನಲ್ಲಿ ನಡೆಯಲಿರುವ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಿರುವ ನ್ಯೂಜಿಲೆಂಡ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಹಿನ್ನಡೆಯಿಂದ ಪುಟಿದಿದ್ದ ಯೂಸ್ಟಿನಾ ರವರು ತುಮಕೂರು ಮೊದಲು 6

0: ತುಮಕೂರು ಓಪನ್ ITF W 35 ಟೂರ್ನಿಯಲ್ಲಿ ಗುರುವಾರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಆ ಮೂಲಕ ಕುತೂಹಲಕಾರಿ ಹಣಾಹಣಿಗೆ ವೇದಿಕೆ ಸಜ್ಜುಗೊಳಿಸಿದರು. ಅರ್ಚರಿ ಭಾರತ ತಂಡಗಳಿಗೆ ಮಿಶ್ರ ಫಲ. ಶ್ಲಾಘೈ ಭಾರತ ತಂಡಗಳಿಗೆ ಅರ್ಚರಿ ವಿಶ್ವಕಪ್ ಸ್ಟೇಜ್ 2 ಟೂರ್ನಿಯ ಏಕಗಿರಿ ವಿಭಾಗದಲ್ಲಿ ಗುರುವಾರ ಮಿಶ್ರ ಫಲ. ಪುರುಷರ ತಂಡವು ಮೊದಲ ಸುತ್ತಿನಲ್ಲಿ ಹೊರಬಿದ್ದರೆ ಮಹಿಳಾ ತಂಡವು ಸೆಮಿಫೈನಲ್ನಲ್ಲಿ ಪ್ರಬಲ ದಕ್ಷಿಣ ಕೊರಿಯಾ ತಂಡವನ್ನು ಸೋಲಿಸಿ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿಕೊಂಡಿತು. ಏಷ್ಯನ್ ಗೇಮ್ ವಿನಿಶ್ಗೆ ತಪ್ಪಿದ ಅವಕಾಶ. ಬೆಂಗಳೂರು ಭಾರತದ ಕುಸ್ತಿ ಸಂಸ್ಥೆಯ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳ ಆಯ್ಕೆಗಾಗಿ May 30 and 31 ಟ್ರಯಲ್ ಆಯೋಜಿಸಿದೆ. ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ ಹಾಗೂ ಫೆಡರೇಷನ್ ಕಪ್ನಲ್ಲಿ ಪದಕ ಗೆದ್ದ ಕುಸ್ತಿಪಟುಗಳು ಮಾತ್ರ ಟ್ರಯಲ್ಸ್ನಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ನಿಯಮದಿಂದಾಗಿ ವಿನಿಶ್ ಪೋಗಟ್ಟರವರಿಗೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸುವ ಅವಕಾಶದ ಬಾಗಿಲು ಮುಚ್ಚಿದಂತಾಗಿದೆ. ಕಾಮನ್ವೆಲ್ತ್ ಕೂಟ ಸಚಿವರಿಂದ ಪರಾಮರ್ಶ. ನವದೆಹಲಿ ಸಕಾಲದಲ್ಲಿ ಚುನಾವಣೆ ಮತ್ತು ಆಯ್ಕೆಯಲ್ಲಿ ಪಾರದರ್ಶಕತೆ ಇರುವಂತೆ ನೋಡಿಕೊಳ್ಳಬೇಕು ಎಂದು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯರವರು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ಗಳ ಜೊತೆ ಗುರುವಾರ ನಡೆದ ಪಾರಾಮರ್ಶ ಸಭೆಯಲ್ಲಿ ಒತ್ತಿ ಹೇಳಿದರು. ಬೆಲಾರೂಸ್ ಕ್ರೀಡಾಪಟುಗಳ ಮೇಲಿನ ನಿರ್ಬಂಧ ಹಿಂಪಡೆದ IOC. ಲುಸಾನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಬೆಲಾರೂಸ್ ಕ್ರೀಡಾಪಟುಗಳಿಗೆ ವಿಧಿಸಲಾಗಿದ್ದ ನಿರ್ಬಂಧವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಹಿಂಪಡೆದಿದೆ. ಆದರೆ ರಷ್ಯಾದ ಅಥ್ಲೀಟುಗಳ ಮೇಲಿನ ನಿರ್ಬಂಧ ಮುಂದುವರೆದಿದೆ. ಸೆಫಕ್ ಟ್ರಕ್ ವಿಶ್ವಕಪ್ ಮಂಜುನಾಥ್ ರೆಫ್ರಿ. ಹುಬ್ಬಳ್ಳಿ ಇಲ್ಲಿನ ಪಿ ಮಂಜುನಾಥ್ ರವರು ಅಂತಾರಾಷ್ಟ್ರೀಯ ಸೆಫಕ್ ಟ್ರಕ್ ಫೆಡರೇಷನ್ ವತಿಯಿಂದ ಮಲೇಷ್ಯಾದ ಕ್ವಾಲ್ಕಂಪುರ್ನಲ್ಲಿ May 16 and 23 ನಡೆಯುವ ಸಪಕ್ ಟ್ರ್ಯಾಕ್ ವಿಶ್ವಕಪ್ ಟೂರ್ನಿಯಲ್ಲಿ ರೆಫ್ರಿಯಾಗಿ ಭಾಗವಹಿಸುವರು. ಟೇಬಲ್ ಟೆನಿಸ್ ಆಟಗಾರರಿಗೆ ಉಚಿತ ಕೋಚಿಂಗ್ ಶಿಬಿರ ಇದೇ 18 ಬೆಂಗಳೂರು. ಬೆಂಗಳೂರು ಜಿಲ್ಲಾ ಟೇಬಲ್ ಟೆನಿಸ್ ಸಂಸ್ಥೆಯು ಉದ್ಯೋನ್ಮುಖ ಆಟಗಾರರಿಗಾಗಿ ಇದೇ 18-30 ಉಚಿತ ತರಬೇತಿ ಶಿಬಿರವನ್ನು ಆಯೋಜಿಸಿದೆ. ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಟೇಬಲ್ ಟೆನಿಸ್ ಸಂಸ್ಥೆಯು ಸಂಸ್ಥೆಯ ಆವರಣದಲ್ಲಿ ಶಿಬಿರ ನಡೆಯಲಿದೆ. ಇವತ್ತಿನ ಶುಭಾಷಿತ. ಮನೆ ನೋಡದಂತೆ ಅಸಹ್ಯ ಜೀವನ ಬೇಡ, ಜೇನು ನೋಡದಂತೆ ಉಪಕಾರಿಯಾಗಿ ಬಾಳು. ರಾಮಕೃಷ್ಣ ಪರಮಹಂಸರವರು.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುವರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರ ಬನ್ನಿ, ಇವತ್ತಿನ

ನೂರತ್ತು ರೂಪಾಯಿ, ಪೆನ್ಸಿಲ್ ಬೀನ್ಸ್ 90 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 27 ರೂಪಾಯಿ, ತುಂಡೆಕಾಯಿ 35 ರೂಪಾಯಿ, ಆಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 65 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 35 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ,

ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಆತ್ಮೀಯರೇ, ಇನ್ನುಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಗೂರು ತಾಲೂಕಿನ ಬಿಡುಗಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹಾದೇವ ಸ್ವಾಮಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನ ಪಡವಲು ಶ್ರೀ ವಿರಕ್ತ ಮಠ ಬಿಡುಗಲು, ಇದರ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಮಹದೇವ ಸ್ವಾಮಿಗಳು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ನಮಸ್ಕಾರ
0: ಸರ್. ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಶ್ರೀ ಮಹಾದೇವ ಸ್ವಾಮಿಗಳು. ಕೊಡಗಲು ಶ್ರೀ ವಿರಕ್ತ ಮಠದ ಪೀಠಾಧ್ಯಕ್ಷರಾಗಿದ್ದೇನೆ.
0: ಈ ಪಡವಲ ಶ್ರೀ ವಿರಕ್ತ ಮಠದ ಉಗಮದ ಹಿನ್ನೆಲೆ ಏನು, ಈ ಮಠದ ಪರಂಪರೆ ಎಷ್ಟು ಪುರಾತನವಾದದ್ದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
1: ಪಡವಲು ಶ್ರೀ ವಿರಕ್ತ ಮಠವು ಪಶ್ಚಿಮ ವಾಹಿನಿಯಾಗಿ ಹರಿತಾ ಇರುವಂತಹ ಕಪಿಲಾ ನದಿ ದಡದಲ್ಲಿದೆ. ಸುಮಾರು 350 ವರ್ಷಗಳ ಹಿಂದೆ ಇದು ಸ್ಥಾಪನೆ ಆಗಿರುವಂತಹದ್ದು. ತದನಂತರದಲ್ಲಿ ಪಡವಲ ಶ್ರೀ ವಿರಕ್ತ ಮಠವು ಒಂದು ಪವಿತ್ರ ತಾಣವಾಗಿದೆ. ಮುಂಚೆ ಸಾಮಾನ್ಯವಾಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಎಲ್ಲ ಮಠಗಳು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಯತಿಗಳಿಂದ ಸ್ಥಾಪನೆ ಆಗಿರುವಂತಹದ್ದು. ಅದರಲ್ಲಿ ಈ ಮಠವು ಕೂಡ ಉತ್ತರ ಕರ್ನಾಟಕದಿಂದ ಬಂದಂತಹ ಒಬ್ಬ ಪುಣ್ಯ ಪುರುಷರಿಂದ ಸ್ಥಾಪನೆ ಆಯಿತು. ಮತ್ತು ಈ ಭಾಗದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವಂತಹ ಹಿನ್ನೆಲೆ ಮಠಗಳೆಲ್ಲವೂ ಸ್ಥಾಪನೆ ಆಗಿರುವಂತಹದ್ದು ಸಮಾಜದಲ್ಲಿರುವಂತಹ ಕಟ್ಟುಪಾಡುಗಳು, ಮೂಢನಂಬಿಕೆಗಳು ಇವುಗಳನ್ನ ತೊಲಗಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸ್ಲಿಕ್ಕಾಗಿ ಈ ಮಠಗಳು ಸ್ಥಾಪನೆ ಆಗ್ತವೆ. ಅದರಲ್ಲಿ ಈ ಮಠವು ಕೂಡ ಒಂದಾಗಿರುವಂತಹದ್ದು.
0: ಸರ್, ಈ ಒಂದು ಪಡುವಲು ಶ್ರೀ ವಿರಕ್ತ ಮಠದ ಸ್ಥಾಪಕ ಗುರುಗಳಾದ ಶ್ರೀಗಳ ವ್ಯಕ್ತಿತ್ವ ಮತ್ತು ಅವರ ಒಂದು ತಪೋಶಕ್ತಿಯ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋದಾದ್ರೆ.
1: ಪಡುವಲು ಶ್ರೀ ವಿರಕ್ತ ಮಠದ ಮೂಲ ಗುರುಗಳು ನಾನಾಗಲೇ ಉತ್ತರ ಕರ್ನಾಟಕದಿಂದ ಬಂದಂತವರು. ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು ಅಂತ. ಅವರು ಸಂಸ್ಥಾಪಕರಾಗಿ ಮೊದಲನೇ ಗುರುಗಳಾಗಿ ಇದ್ದಂಥವರು. ಮತ್ತು ಈ ಮಠ ಅವರು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಗುಡಿಸಲಿನಿಂದ ಸ್ಥಾಪನೆ ಆಗಿತ್ತು. ಮುಂಚೆ ಎಲ್ಲ ಸಾಮಾನ್ಯವಾಗಿ ಗುಡಿಸಲುಗಳಲ್ಲೇ ವಾಸ ಮಾಡಿದಂತ ಪದ್ಧತಿ ಇತ್ತು. 550 ವರ್ಷಗಳ ಮುಂಚೆ ಎಲ್ಲ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿದ್ರು. ಮತ್ತು ಈ ಪ್ರದೇಶ ಅವಾಗೆಲ್ಲ ತುಂಬಾ ಯಥೇಚ್ಛವಾದಂತ ಅಂದ್ರೆ ದಟ್ಟವಾದಂತ ಕಾಡಿನಿಂದ ಕೂಡಿತ್ತು. ನಾನು ಕಾಡಿನ ಮಧ್ಯದಲ್ಲಿ ಬಂದು ಯಾವಾಗ್ಲೂ ನದಿ ದಂಡೆಯಲ್ಲಿ ಯಾವುದೇ ಮಂದಿರಗಳಾಗ್ಬೋದು ಅಥವಾ ಮಠಗಳಾಗ್ಬೋದು ಸ್ಥಾಪನೆ ಆದ್ರೆ ಅದಕ್ಕೆ ಆದಂತ ಒಂದು ವಿಶೇಷತೆ ಇರುತ್ತೆ. ಮತ್ತು ಒಂದು ಐತಿಹ್ಯವಾದ ಸ್ಥಳ ಆಗಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಕಪಿಲಾ ನದಿ ವಿಶೇಷವಾಗಿ ಪಶ್ಚಿಮ ವಾಹಿನಿಯಾಗಿ ಹರಿತಾ ಇದೆ. ಇಲ್ಲಿ ಪಶ್ಚಿಮ ವಾಹಿನಿಯಾಗಿ ಹರಿಯುವಂತಹದ್ದು ಯಾವಾಗಲೂ ಕೂಡ ಅಂತ ಸ್ಥಳ, ಅಂತ ದಂಡೆ ಪವಿತ್ರ ಸ್ಥಾನ ಆಗಿರುವಂತಹದ್ದು. ಈ ಕಪಿಲಾ ನದಿ ಇಲ್ಲಿ ಪಶ್ಚಿಮವಾಗಿ ಹರಿಯುವಂತಹದ್ದು. ಇದನ್ನ ಬಿಟ್ಟರೆ ಇನ್ನೆಲ್ಲೋ ಕಪಿಲಾ ನದಿ ಪಶ್ಚಿಮವಾಗಿ ಹರಿಯೋದಿಲ್ಲ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಕೂಡ ಪಶ್ಚಿಮ ವಾಹಿನಿಯಾಗಿ ಹರಿಯುವ ಕಾರಣಕ್ಕಾಗಿ ಅಲ್ಲೂ ಕೂಡ ಅದನ್ನ ಪವಿತ್ರ ಸ್ಥಳ ಅಂತ ಕರೀತಾರೆ. ಹಾಗೇನೆ ಈ ಒಂದು ಮಠ, ಈ ಒಂದು ದಡದಲ್ಲಿ, ಕಪಿಲಾ ನದಿಯ ದಡದಲ್ಲಿ

0: ವೀರತ್ತ ಸ್ವಾಮಿಗಳು ಅನ್ನೋರು ಗುಡಿಸಿನಿಂದ ಈ ಮಠವನ್ನ ಪ್ರಾರಂಭ ಮಾಡ್ತಾರೆ. ತದನಂತರದಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನ ಒಡಗೂಡಿ ಒಂದು ಮಠ ಸ್ಥಾಪನೆ ಮಾಡಿ ಭಕ್ತರಲ್ಲಿರುವಂತಹ ಭಕ್ತರ ಆಗುವಗಳಿಗೆ ಸ್ಪಂದಿಸುತ್ತ ಅವರ ಏಳಿಗೆಗೆ ಕ್ಷಮಿಸ್ತಾ ಬರ್ತಾರೆ. ಮತ್ತು ಅವರು ಅವರ ಪವಾಡದ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವರ ಮೂಲ ಹೆಸರು ವೀರತ್ತ ಸ್ವಾಮಿಗಳು. ಅವರು ಒಮ್ಮೆ ಪೂಜೆ ಮಾಡ್ತಾ ಕುಳಿತಿರ್ಬೇಕಾದ್ರೆ ಭಕ್ತರು ಕೂಡ ಕೆಲವೊಂದು ಭಕ್ತರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಾಳಿಂಗ ಸರ್ಪ ಸ್ಪರ್ಶ ಮಾಡುತ್ತೆ. ಕಾಳಿಂಗ ಸರ್ಪ ಸ್ಪರ್ಶ ಮಾಡಿದ ನಂತರದಲ್ಲಿ ಎಲ್ಲಾ ಭಕ್ತರು ಕೂಡ ಅವರನ್ನ ಮೊರೆ ಹೋಗ್ತಾರೆ, ನೀವು ಔಷಧಿಯನ್ನು ತೆಗೆದುಕೊಳ್ಬೇಕು, ತೊಂದರೆ ಆಗುತ್ತೆ ಅಂತ ಹೇಳಿ. ಆದ್ರೂ ಅವರು ಅದು ಯಾವುದಕ್ಕೂ ಕಿವಿ ಕೊಡದೇನೆ ಅವರು ಒಂದು ಪೂಜಾ ಕೋಣೆಗೆ ಹೋಗಿ ಧ್ಯಾನಸಕ್ತರಾಗ್ತಾರೆ. ಪೂಜೆಯಲ್ಲೇ ಇದ್ದು ಒಂದು ಕೆಲವು ಗಂಟೆಗಳ ನಂತರ ಅವರು ಸುರಕ್ಷಿತವಾಗಿ ಹೊರಬರ್ತಾರೆ, ಯಾವುದೇ ತೊಂದರೆ ಇದ್ದೇನೆ ಅಂದ್ರೆ ಯಾವುದೇ ಔಷಧಿಯನ್ನ ತೆಗೆದುಕೊಳ್ಳದೇನೆ, ಕೇವಲ ಅವರ ತಪಶಕ್ತಿಯಿಂದ ಅವರ ಪೂಜಾ ನಿಷ್ಠೆಯಿಂದ ಅವರು ಅವರ ಒಂದು ಕಾಳಿಂಗ ಸರ್ಪ ಕಚ್ಚಿದ್ರು ಕೂಡ ಅದರ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ತಾರೆ. ಈ ಕಾರಣಕ್ಕಾಗಿ ಅವರಿಗೆ ಕಾಳ ಒಡೆಯ ಗುರುಗಳು ಅಂತ ನಾಮಾಂಕಿತ ಬರುತ್ತೆ. ಭಕ್ತರು ಅವ್ರನ್ನ ಆ ಕಾಳಿಂಗ ಸರ್ಪವನ್ನ ಜಯಿಸಿದ್ದಕ್ಕಾಗಿ ಕಾಳ ಒಡೆಯ ಗುರುಗಳು ಅಂತ ಕರೀತಾರೆ. ಅದವರ ಪವಾಡ ವಿಶೇಷ.
1: ಅವರ ಒಂದು ದಿನಚರಿ ಯಾವ ರೀತಿಯಾಗಿರ್ತಿತ್ತು, ಆ ದಿನಗಳಲ್ಲಿ ಅವರ ಒಂದು ತಪೋಶಕ್ತಿ ಯಾವ ರೀತಿಯಾಗಿರ್ತಿತ್ತು ಅಂತ ತಿಳಿಸಿದ್ರಿ. ಒಂದು ಕಾಲಿಂಗ ಸರ್ಪ ಕಚ್ಚಿದ್ರು ಸಹ ಅವರು ಯಾವುದೇ ರೀತಿ ಒಂದು ಮದ್ದನ್ನ ತೆಗೆದುಕೊಳ್ಳದೆ ಅವರ ಒಂದು ತಪಾಶಕ್ತಿಯಿಂದನೇ ಅವರು ಆ ಒಂದು ಕಾಳಿಂಗ ಸರ್ಪದ ವಿಷವನ್ನ ಸಂಪೂರ್ಣವಾಗಿ ದಹಿಸಿಕೊಂಡು ಹೊರಬಂದ್ರು ಅಂತ. ಅದೇ ರೀತಿಯಾಗಿ ಆ ದಿನಗಳಲ್ಲಿ ಆ ಒಬ್ಬ ಸ್ವಾಮಿಗಳ ಒಂದು ದಿನಚರ್ಯ ಹೇಗಿತ್ತು, ಈ ಒಂದು ಪಡುವಲು ಶ್ರೀ ವಿರಕ್ತ ಮಠವನ್ನ ಸ್ಥಾಪನೆ ಮಾಡಬೇಕಾದ್ರೆ ಅವ್ರು ಏನೆಲ್ಲ ಒಂದು ಉದ್ದೇಶವನ್ನ ಇಟ್ಕೊಂಡು ಮುಂದಾಲೋಚನೆಗಳನ್ನ ಇಟ್ಕೊಂಡು ಈ ಒಂದು ಮಠವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ.
0: ಸಂಪೂರ್ಣವಾಗಿ ನಮ್ಗೆ ಗೊತ್ತಿರೋದಿಲ್ಲ ಅಂದ್ರೆ ಅವರ ದಿನಚರಿ ಅಂದ್ರೆ ಪೂಜಾ ನಿಷ್ಠೆ ಇರ್ತಿತ್ತು ಯಾವಾಗ್ಲೂ, ತ್ರಿಕಾಲ ಪೂಜೆ ಮಾಡ್ತಾ ಇದ್ರು ಅಂತ ಕೇಳಿದ್ದೇವೆ. ಜೊತೆಗೆ ಈ ಭಾಗದ ಎಲ್ಲ ಭಕ್ತರನ್ನ ಒಂದು ಶ್ರೇಯೋಭಿವೃದ್ಧಿಗೆ ಅವರ ಪೂಜಾ ನಿಷ್ಠೆಯಿಂದ ಅನುಕೂಲ ಆಗ್ಬೇಕು ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ಮುಂದುವರಿತಾ ಇದ್ರು. ಮತ್ತು ಈ ಒಂದು ಮಠಕ್ಕೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಇರ್ತಾ ಇತ್ತು. ಮತ್ತು ಒಂದು ಆಸ್ತಿ ಇರ್ಬೋದು ಅಥವಾ ಮತ್ತೊಂದು ಮೂಲಭೂತ ಸೌಕರ್ಯಗಳನ್ನ ಏನೇನ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಅವರ ದಿನನಿತ್ಯದ ಕಾರ್ಯವೈಖರಿ ಇರ್ತಾ ಇತ್ತು.
1: ಸರ್, ಈ ಒಂದು ಮಠದ ಗುರು ಪರಂಪರೆಯ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ತನಕ ಸುಮಾರು ಎಷ್ಟು ಗುರುಗಳು ಬಂದಿದ್ದಾರೆ, ಆ ಒಂದು ಗುರು ಪರಂಪರೆಯ ವಿಶೇಷತೆಗಳು ಏನಿತ್ತು ಅನ್ನೋದ್ರ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ನೀವು ಇಲ್ಲಿ ತನಕ 5 ಜನ ಮೂಲ ಸಂಸ್ಥಾಪಕ ಗುರುಗಳನ್ನು ಸೇರಿ 5 ಜನ ಗುರುಗಳು ಆಗಿ ಹೋಗಿದ್ದಾರೆ. ನಾನು 6ನೇ ಗುರುಗಳಾಗಿ ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ 2ನೇ ಗುರುಗಳು ಶಿವನಂಜ ಸ್ವಾಮಿಗಳು ಅಂತ, 3ನೇ ಗುರುಗಳು ಗುರುಪಾದ ಸ್ವಾಮಿಗಳು ಅಂತ, 4ನೇ ಗುರುಗಳು ಪುಟ್ಟ ಸ್ವಾಮಿಗಳು ಅಂತ, 5ನೇ ಗುರುಗಳು ಅಂದ್ರೆ ನನಗಿಂತ ಹಿಂದೆ ಇದ್ದಂತವರು ಶಿವಪ್ಪ ಸ್ವಾಮಿಗಳು ಅಂತ. ಅವರೆಲ್ಲರೂ ಕೂಡ ಈ ಮಠದ ಏಳಿಗೆಗಾಗಿ ಮತ್ತು ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಸಮಾಜ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಹಲವಾರು ರೀತಿಯ ಕಾರ್ಯಗಳನ್ನ ನಡೆಸಿಕೊಂಡು ಬಂದವರು ಇದ್ದಾರೆ. ಮತ್ತು 3ನೇ ಗುರುಗಳಾಗಿದ್ದಂತಹ ಗುರುಪಾದ ಸ್ವಾಮಿಗಳವರು ಅವರು ಒಂದು ಪ್ರವಚನ ಕಾರ್ಯಕ್ರಮ ನಿಮಿತ್ತ ಧಾರವಾಡ ಜಿಲ್ಲೆಯ ನರಗುಂದಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿ 1 ತಿಂಗಳುಗಳ ಕಾಲ ಬಸವ ಪುರಾಣ ಪ್ರವಚನ ನಡೀತಾ ಇರುತ್ತೆ. ಬಸವ ಪುರಾಣ ನಡೀತಾ ಇರುವಂತಹ ಪ್ರತಿ ದಿನವೂ ಕೂಡ ಅವರ ಉಪಸ್ಥಿತಿ ಇರುತ್ತೆ, ಉಪಸ್ಥಿತಿ ಮತ್ತು ಅವರ ಪೂಜೆ ಎಲ್ಲವೂ ಕೂಡ ಇರುತ್ತೆ. ಅಂತ್ಯದ ದಿನ ಅಂದ್ರೆ ಕೊನೆಯ ದಿನ ಬಸವಣ್ಣನವರು ಕೂಡ ಲಿಂಗೈಕ್ಯರಾದ್ರು ಅಂತ ಪುರಾಣ ಪ್ರವಚನಕಾರರು ಹೇಳಿದಂತಹ ಸಂದರ್ಭದಲ್ಲಿ ಇವರು ಕೂಡ ಕುಳಿತಲ್ಲಿಯೇ ಐಕ್ಯವಾದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಅವರು ನರಗುಂದದಲ್ಲೇ ಐಕ್ಯವಾದಂತವರು ಅಂದ್ರೆ ಬಸವ ಪುರಾಣ ಪ್ರವಚನ ಅಂತ್ಯವಾದ

0: ಅಂತ ಸಂದರ್ಭದಲ್ಲಿ ಇವರು ಕೂಡ ತಮ್ಮ 19ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದ್ರು. ಅದು ಒಂದು ಶ್ರೇಷ್ಠವಾದಂತ ಒಂದು ಪವಾಡ ಇಲ್ಲಿ ನಡೆದಿರುವಂತಹದ್ದು. ಹಾಗಾಗಿ ಅದು ಮರುಗುಂಧದಲ್ಲೇ ಅವರ ಐಕ್ಯವಾದಂತಹದ್ದು. ಹಾಗಾಗಿ ಇಷ್ಟು ಗುರು ಪರಂಪರೆಯು ಕೂಡ ಸಮಾಜದ ಏಳಿಗೆಗಾಗಿ ಮತ್ತು ಮಠದ ಅಭಿವೃದ್ಧಿಗಾಗಿ ಈ ಭಾಗದ ಎಲ್ಲ ಭಕ್ತರ ಒಂದು ಶ್ರೇಯಾಭಿವೃದ್ಧಿಗಾಗಿ ಎನಿಸಿಕೊಂಡು ಬರ್ತಾ ಇರುವಂತಹದ್ದು. ನಂತರ ಗುರುಪಾದ ಸ್ವಾಮಿಗಳು, ಪುಟ್ಟ ಸ್ವಾಮಿಗಳು ಅಂತ, ಅವರ ನಂತರದಲ್ಲಿ ಐದನೇವರಾಗಿ ಶಿವಪ್ಪ ಸ್ವಾಮಿಗಳು ಅಂತ, ನಾನು ಆರನೇವರಾಗಿ.
1: ಈಗ ತಾವು ಆರನೇ ಗುರುಗಳಾಗಿ ಈ ಒಂದು ಸೇವೆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರ. ಈ ಒಂದು ಕ್ಷೇತ್ರಕ್ಕೆ ವಿರಕ್ತ ಮಠ ಎಂಬ ಹೆಸರು ಬರಲು ಏನಾದರೂ ವಿಶೇಷ ಕಾರಣಗಳಿದೆಯಾ? ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನ ಸ್ಥಾಪನೆ ಮಾಡಿದ್ದಕ್ಕೇನೆ ಅವರ ಹೆಸರನ್ನು ಇಡಲಾಗಿತ್ತ, ಅಥವಾ ಇದಕ್ಕೆ ಬೇರೆ ಏನಾದ್ರೂ ಹಿನ್ನೆಲೆ ಇದೆಯಾ, ಅಥವಾ ಈ ಒಂದು ವಿರಕ್ತ ಮಠಕ್ಕೆ ಮುಂಚಿತವಾಗಿ ಯಾವ್ದಾದ್ರು ಬೇರೆ ಹೆಸರಿತ್ತ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಋಷಿಲಿಂಗಾಯತ ಸಂಪ್ರದಾಯದಲ್ಲಿ ಮೂರು ರೀತಿಯ ಮಠಗಳು ಇರ್ತವೆ. ಅದರಲ್ಲಿ ವಿರಕ್ತ ಮಠ ಮತ್ತು ಎರಡನೇದಾಗಿ ಪಟ್ಟದ ಮಠ, ಮೂರನೇದಾಗಿ ದಾಸೋಹ ಮಠಗಳು ಅಂತ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ವಿರಕ್ತ ಮಠ ಇದು, ಅದು ಆ ಒಂದು ಸಂಪ್ರದಾಯದಲ್ಲಿ ಇರುವಂತ ಮಠ ಇದು. ಮತ್ತು ಜೊತೆಗೆ ಇದು ತಡೆಯಲು ವಿರಕ್ತ ಮಠ ಅಂತ ಯಾಕೆ ಹೆಸರು ಅಂತಂದ್ರೆ, ಸರಗೂರಿನಲ್ಲಿ ಎರಡು ಮಠಗಳು ಇದ್ದಾವೆ. ಒಂದು ಪಶ್ಚಿಮ ದಿಕ್ಕಿಗಿದೆ, ಇದು ಮೂಡಣ ಪೂರ್ವ ದಿಕ್ಕಿಗಿದೆ. ಅಂದ್ರೆ ಗ್ರಾಮೀಣ ಭಾಷೆಯಲ್ಲಿ ಮೂಡಣ ದಿಕ್ಕನ್ನ ಪೂರ್ವ ದಿಕ್ಕನ್ನ ಮೂಡಣ ಅಂತ ಕರೀತಾರೆ, ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರೀತಾರೆ. ಹಾಗಾಗಿ ಅದನ್ನ ಪಡುವಣ ದಿಕ್ಕಿಗೆ ಇರುವಂತ ಮಠವನ್ನ ಪಡುವಲು ಮಠ ಅಂತ, ಮತ್ತು ಪೂರ್ವಕ್ಕೆ ಇರುವಂತ ಅಂದ್ರೆ ಮೂಡಣ ದಿಕ್ಕಿಗೆ ಇರುವಂತ ಮಠವನ್ನ ಮೂಡಲ್ ಮಠ ಅಂತ ಕರೆದ್ರು. ಹಾಗಾಗಿ ಎರಡು ಮಠಗಳಿರುವ ಕಾರಣಕ್ಕಾಗಿ, ಎರಡು ದಿಕ್ಕಿಗಳಿಗೆ ಇರುವ ಕಾರಣಕ್ಕಾಗಿ ಅದು ಇದನ್ನ ಪಡುವಲು ವಿರಕ್ತ ಮಠ, ಪಡುವಲು ಶ್ರೀ ವಿರಕ್ತ ಮಠ ಅಂತ ದಿಕ್ಕಿನ ಹೆಸರಿನಲ್ಲಿ ಬಂದಿರುವಂತಹದ್ದು ಇದು, ಪಡುವಲು ಶ್ರೀ ವಿರಕ್ತ ಮಠ ಅಂತ.
1: ಇದು ಪಡುವಲಿಗೆ ಇರುವಂತಹ ಒಂದು ಕಾರಣದಿಂದಾಗಿ ಪಡುವಲು
0: ಕಾರಣಕ್ಕಾಗಿ ಪಡುವಲು ಶ್ರೀ ವಿರಕ್ತ ಮಠ ಅಂತ ಬಂದಿರುವಂತ ವಿರಕ್ತ ಸ್ವಾಮಿಗಳು ಅಂತ ಅವರ ಹೆಸರು. ಆದ್ರೆ ವಿರಕ್ತ ಮಠ, ಪಟ್ಟದ ಮಠ, ದಾಸೋಹ ಮಠ ಅಂತ ಮೂರು ರೀತಿಯ ಮಠಗಳು ಇದಾವೆ ವೀರೇಶ್ವರ ಲಿಂಗಾಯತ ಸಂಪ್ರದಾಯದಲ್ಲಿ. ಇದು ವಿರಕ್ತ ಮಠ ಸಂಪ್ರದಾಯಕ್ಕೆ ಸೇರಿರುವಂತಹದ್ದು, ಅವರ ಹೆಸರಿನಿಂದ ಬಂದಿರುವಂತ ಹೆಸರಲ್ಲ, ಇದು ಸಂಪ್ರದಾಯದಲ್ಲಿ ಇರುವಂತಹ ಹೆಸರು.
1: ಈಗ ತಾವು ಹೇಳಿದ್ರಿ ಮೂರು ರೀತಿಯ ಒಂದು ಮಠಗಳನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ. ಈಗ ತಮ್ದು ವಿರಕ್ತ ಆಗಿರ್ಬೋದು, ಮತ್ತೊಂದು ಪಟ್ಟದ ಮಠ ಅಂತ ಆಗಿರ್ಬೋದು, ದಾಸೋಹ ಮಠ ಅಂತ ಆಗಿರ್ಬೋದು. ಈ ಪ್ರತಿಯೊಂದು ಮಠಗಳಿಗೂ ಏನೆಲ್ಲ ವಿಶೇಷತೆಗಳಿರುತ್ತೆ? ಈ ಒಂದು ಬೇರೆ ಬೇರೆ ರೀತಿಯ ಮಠಗಳು ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತವೆ. ಈಗ ವಿರಕ್ತ ಮಠ ಅಂದ್ರೆ ಯಾವುದಕ್ಕೆ ತುಂಬಾ ಪ್ರಸಿದ್ಧಿಯಾಗಿರುತ್ತೆ, ಮತ್ತೊಂದು ದಾಸೋಹ ಮಠಗಳು ಅಂದ್ರೆ ಈಗ ದಾಸೋಹ ಮಾತ್ರ ಮಾಡ್ತಾ ಇದ್ದಾವ, ಆ ರೀತಿಯಾಗಿ ಏನೆಲ್ಲ ಒಂದು ಇದರಲ್ಲಿ ಬದಲಾವಣೆಗಳನ್ನ ನಾವು ಮೂರು ಮಠಗಳಲ್ಲಿ ಗಮನಿಸಬಹುದು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ?
0: ವಿರಕ್ತ ಮಠ ತುಂಬಾ ಶ್ರೇಷ್ಠವಾದಂತ ಸಂಪ್ರದಾಯದ ಮಠ ಇದು. ಎಲ್ಲ ವಿರಕ್ತ ಮಠಗಳು ಕೂಡ ಹಲವಾರು ಮಠಗಳಿದ್ದಾವೆ. ಮತ್ತು ವಿರಕ್ತ ಮಠ ಸಾಮಾಜಿಕವಾಗಿ ಮತ್ತು ಸಮಾಜದಲ್ಲಿರುವಂತ ಜನಗಳ ಏಳಿಗೆಗಾಗಿ ಹಲವಾರು ಒಂದು ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ಮತ್ತು ಪಟ್ಟದ ಮಠವು ಕೂಡ ಅವರು ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ, ಮತ್ತು ಅವರು ಕೂಡ ಎಲ್ಲ ಸಮಾಜದ ಎಲ್ಲ ಬಂಧುಗಳ ಏಳಿಗೆಗಾಗಿ ಶ್ರೀಮಿಸಿದ್ದಾರೆ. ಮತ್ತು ಮೂರನೇದಾಗಿ ದಾಸೋಹ ಮಠ ಅಂತಂದ್ರೆ ಒಂದು ಅವರ ಅಲ್ಲಿ ದಾಸೋಹ ಮಠದಲ್ಲಿ ಒಂದು ತತ್ವ ಇದೆ, ಅಂದ್ರೆ ಉಳ್ಳವರಿಂದ ಪಡೆದುಕೊಂಡು ಇಲ್ಲದವರಿಗೆ ಕೊಡುವಂತಹ ಒಂದು ಪದ್ಧತಿ ದಾಸೋಹ ಮಠಗಳಲ್ಲಿ ಇರುವಂತಹದ್ದು. ಅವರು ಪ್ರತಿನಿತ್ಯ ಕೂಡ ದಾಸೋಹ ಮಠಗಳಲ್ಲಿ ಒಂದು ಕಾಯಕ ಇದೆ, ಏನು ಅಂತಂದ್ರೆ ಕಂತೆ ಭಿಕ್ಷ ಕಾಯಕ ಅಂತ. ಅಂದ್ರೆ ಈಗ ಮನೆಗಳಲ್ಲಿ ಅಡುಗೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆಗಳಿಗೆ ಒಬ್ಬ ಗುರುಗಳು, ಆ ಮಠದ ದಾಸೋಹ ಮಠದ ಪರಂಪರೆಯ ಗುರುಗಳು ಹೋಗಿ ಅವರು ಎಲ್ಲರಿಗೂ ನೀಡುವ ಮನೆಯಲ್ಲಿ ಪ್ರಸಾದಕ್ಕೆ ನೀಡುವಂತ ಮುಂಚೆ ಅವರೇನು ಅಡುಗೆ ಮಾಡಿರ್ತಾರೋ ಎಲ್ಲವನ್ನು ಕೂಡ ತಗೊಂಡು ಬಂದು ಮಠಗಳಲ್ಲಿ ಯಾರು ಬಡವರು ಅಥವಾ ದಾಸೋಹಕ್ಕೆ ಬರ್ತಾರೋ ಅಂತವರುಗಳಿಗೆ ನೀಡುವಂತಹ ಪದ್ಧತಿ ದಾಸೋಹ ಮಠಗಳಲ್ಲಿ. ಆ ಕಾರಣಕ್ಕಾಗಿ ಅದನ್ನು ದಾಸೋಹ ಮಠ ಅಂತ ಕರೆದು. ಅದು ವಿರಕ್ತ ಮಠ ಮತ್ತು ಪಟ್ಟದ ಮಠ ಎರಡು ಕೂಡ ಸಮಾಜದ ಏಳಿಗೆಗಾಗಿ ಅವರದೇ ಸ್ಥಾನದಂತ ಮತ್ತು ಅವರದೇ ಸಂಪ್ರದಾಯ

0: ಅಡಿಯಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ.
1: ಈ ಮಠಗಳು ಅಕ್ಷರ ಆಗಿರ್ಬೋದು, ಅನ್ನ ಆಗಿರ್ಬೋದು ಮತ್ತು ಜ್ಞಾನ ದಾಸೋಹಕ್ಕೆ ಹೆಸರಾಗಿವೆ. ತೊಡುವಲ ಮಠವು ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ಹೇಳೋದಾದ್ರೆ,
0: ಶ್ರೀಮಠದಲ್ಲಿ ಪ್ರತಿನಿತ್ಯವೂ ಕೂಡ ದಾಸೋಹ ವ್ಯವಸ್ಥೆ ಇರುತ್ತೆ ಮತ್ತು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಒಂದು ವಿಶೇಷವಾದಂತ ಪೂಜೆಗಳು ಮತ್ತು ಕಾರ್ಯಕ್ರಮ ಮತ್ತು ಬಂದಂತ ಸಾವಿರಾರು ಮಂದಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತು ಹಾಗೆ ಇತ್ತೀಚೆಗೆ ಕಳೆದ 2 ವರ್ಷಗಳಿಂದ ಒಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡುವುದರ ಮುಖಾಂತರ ಅಕ್ಷರವನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. SKG ಗುರುಕುಲ ಶಾಲೆ ನಮ್ಮ ಹೆಸರಿನಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿ ಅದರ ಮೂಲಕ ಮಕ್ಕಳಿಗೆ, ಅದರಲ್ಲೂ ತೀರಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಒಂದು ಅಕ್ಷರವನ್ನ ಕಲಿಸುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಜೊತೆಗೆ ಭಕ್ತರಲ್ಲಿ ಇರುವಂತಹ ಅಜ್ಞಾನವನ್ನು ಹೋಗಲಾಡಿಸೋಸ್ಕರ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಒಂದು ಸಭಾ ಕಾರ್ಯಕ್ರಮವನ್ನ ಮಾಡಿ ಇವರಲ್ಲಿ ಒಂದಷ್ಟು ಹಿತವಚನಗಳನ್ನ ವಿದ್ಯಾರ್ಥಿಗಳಿಂದ ಮತ್ತು ವಿದ್ವಾಂಸರಿಂದ ಅಥವಾ ನುರಿತ ವ್ಯಕ್ತಿಗಳಿಂದ ತಿಳಿಸುವುದರ ಮುಖಾಂತರ ಅವರ ಅಜ್ಞಾನ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ.
1: ಈ ಒಂದು ಮಠವು ಈ ಭಾಗದ ರೈತರು ಮತ್ತು ಗ್ರಾಮೀಣ ಜನರ ಏಳಿಗೆಗಾಗಿ ಯಾವ ರೀತಿಯಲ್ಲಿ ಸ್ಪಂದಿಸ್ತಾ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಒಂದು ವರ್ಷದಲ್ಲಿ ಒಂದು ಒಮ್ಮೆನೋ ಅಥವಾ 2 ಸಲನು ಪೌರ್ಣಮಿ ದಿನನೇ ರೈತರಿಗೆ ಸಂಬಂಧಪಟ್ಟಂಗೆ ಏನೇನೋ ಅನುಕೂಲಗಳು ಬೇಕು ಅಂದ್ರೆ ಅವರಿಗೆ ಬೆಳೆಗಳ ಬಗ್ಗೆ ಅಥವಾ ಈ ಸಾವಯವ ಕೃಷಿಯ ಬಗ್ಗೆ ಮತ್ತು ಜೊತೆಗೆ ಔಷಧಿಗಳ ಬಗ್ಗೆ ಇನ್ನಿತರ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಅದರಲ್ಲೂ ಒಂದು ನುರಿತ ತಜ್ಞರಿದ್ದ ಒಂದು ಒಳ್ಳೆಯ ಒಂದಷ್ಟು ವಿಚಾರಗಳನ್ನ ಮುಟ್ಟಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಪ್ರತಿ ತಿಂಗಳು ಒಮ್ಮೆ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಬೇಕಾದಂತಹ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ.
1: ಇಲ್ಲಿ ದಿನನಿತ್ಯ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಮತ್ತು ವಿಶೇಷವಾಗಿ ಪಾಲಿಸಿಕೊಂಡು ಬಂದಿರುವಂತಹ ಮಠದ ಸಂಪ್ರದಾಯಗಳು ಯಾವ್ಯಾವಿವೆ, ಒಂದು ಮಠದ ಸಂಪ್ರದಾಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ,
0: ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂದರ್ಭದಲ್ಲಿ ಪೂಜೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಸಂಪ್ರದಾಯ ಅಂತಂದ್ರೆ ಪ್ರತಿ ತಿಂಗಳು ಒಮ್ಮೆ ಪೂಜಾ ಕಾರ್ಯಕ್ರಮ ಇರುತ್ತೆ ಮತ್ತು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂತ ಪೂಜೆಗಳು ಇರುತ್ತೆ ಸೋಮವಾರಗಳಲ್ಲಿ ಮತ್ತು ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ವಿಶೇಷವಾದಂತ ಪೂಜೆ ಇರುತ್ತೆ. ಇನ್ನು ಮಹಾಶಿವರಾತ್ರಿಯಲ್ಲಿ ವಿಶೇಷವಾದಂತ ಪೂಜೆ ಮತ್ತು ಜಾಗರಣೆ ಎಲ್ಲವೂ ಇರುತ್ತೆ ಮತ್ತು ವರ್ಷದಲ್ಲಿ ಯುಗಾದಿ ಹಬ್ಬ ಅಂದ್ರೆ ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷ ಯುಗಾದಿಯಿಂದ ಪ್ರಾರಂಭ ಆಗುವಂತಹದ್ದು. ಹಾಗಾಗಿ ಯುಗಾದಿ ದಿನ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ಪೂಜೆ ಗದಿಗೆ ಮತ್ತು ವೀರಭದ್ರೇಶ್ವರ ಸ್ವಾಮಿಯ ಪೂಜೆ ಇರುತ್ತೆ ಮತ್ತೆ ಎಲ್ಲರಿಗೂ ಕೂಡ ಬೇವು ಬೆಲ್ಲ ಹಂಚುವಂತಹ ಒಂದು ಪದ್ಧತಿ ಇರುತ್ತೆ. ಮತ್ತು ಬಸವ ಜಯಂತಿ, ಬಸವಣ್ಣನವರ ಜಯಂತಿ ಆಚರಣೆ ಮತ್ತು ಆ ದಿನವೂ ಕೂಡ ವಿಶೇಷವಾದಂತ ಪೂಜೆ ಎಲ್ಲವೂ ಕೂಡ ನಡ್ಕೊಂಡು ವಿಚಾರವಾಗಿ ನಡ್ಕೊಂಡು ಬರ್ತಾರೆ.
1: ಸರ್, ಈ ಒಂದು ಶಿವರಾತ್ರಿ ಅಥವಾ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ ತಿಳಿಸೋದಾದ್ರೆ,
0: ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರಗಳು ಸಂಜೆ ರುದ್ರಾಭಿಷೇಕ ಇರುತ್ತೆ, ಜೊತೆಗೆ ದೀಪೋತ್ಸವ ಇರುತ್ತೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ನಂತರದಲ್ಲಿ ಶಿವರಾತ್ರಿ ದಿನ ಸಂಜೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಪೂಜೆಗಳು ಇರುತ್ತೆ ಮತ್ತು ಬಂದಂತ ಭಕ್ತಾದಿಗಳು ಇಲ್ಲೇ ಲಿಂಗಧಾರಣೆಯನ್ನು ಮಾಡಿಸ್ಕೊಂಡು ಲಿಂಗ ಪೂಜೆ ಮಾಡುವಂತಹ ಅವಕಾಶ ಇರುತ್ತೆ. ಮತ್ತು ನಂತರದಲ್ಲಿ ಒಂದಿಷ್ಟು ಜಾಗರಣೆ ಮಾಡುವಂತ ವ್ಯಕ್ತಿಗಳು ಇಚ್ಛಪಟ್ರೆ ಅವರು ಜಾಗರಣೆ ಮಾಡ್ಕೊಂಡು ಹೋಗ್ಬೋದು ಮತ್ತು ಕೆಲವೊಂದು ಸಣ್ಣ ವರ್ಷಗಳಲ್ಲಿ ಒಂದಷ್ಟು ಪುರಾಣ ಕಥೆಗಳು ಹೇಳುವಂತಹದ್ದು ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಆಚರಣೆಗಳ ಬಗ್ಗೆ ತಿಳಿಸ್ಕೊಡುವಂತಹದ್ದು ಮತ್ತು ಲಿಂಗ ಪೂಜೆ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ ಪ್ರತಿ ಶಿವರಾತ್ರಿಯಲ್ಲಿ

0: ಮಠದಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು, ಯಾವೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಇಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
1: ಇಲ್ಲಿ ಮಠದಲ್ಲಿ ಜಾತ್ರೆ ಮಾಡುವಂತ ಪದ್ಧತಿ ಏನಿಲ್ಲ. ಇತ್ತೀಚೆಗೆ ಕಳೆದ 10 ವರ್ಷಗಳಿಂದ ಈಚೆಗೆ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ಮಾಡುವುದರ ಮುಖಾಂತರ ಜನಗಳಿಗೆ ಒಂದಷ್ಟು ಉಳಿತಾಯ ಮಾಡುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಇತ್ತೀಚೆಗೆ ನಿಮಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಮದುವೆಗಳನ್ನ ಮಾಡಬೇಕು ಅಂತಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೆ. ವೈಭವದಿಂದ ಮಾಡೋಕೆ ಹೋಗಿ ಹಲವಾರು ಸಂದರ್ಭಗಳಲ್ಲಿ ಸಾಲವನ್ನ ಮಾಡಿಕೊಂಡು ಮತ್ತು ತಮ್ಮ ಆಸ್ತಿಯನ್ನ ಕಳ್ಕೊಂಡು ಅಂತ ಹಲವಾರು ಸಂದರ್ಭಗಳಲ್ಲಿ ಇರುವ ಕಾರಣಕ್ಕಾಗಿ ಸುತ್ತೂರು ಶ್ರೀಗಳು ಆ ಒಂದು ಸಲಹೆಯನ್ನ ಕೊಟ್ಟಿದ್ರು. ಸಾಮೂಹಿಕ ವಿವಾಹ ಮಾಡುವುದರ ಮುಖಾಂತರ ಒಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಮಾಡಿ ಅಂತ ಹೇಳಿದ್ರು. ಅವರೇ ಪ್ರಥಮ ವರ್ಷದಲ್ಲಿ ಅವರೇ ಸಾನ್ನಿಧ್ಯವನ್ನು ವಹಿಸಿ ಅದನ್ನು ಪ್ರಾರಂಭ ಮಾಡಿದ್ರು. ಅದರಂತೆ ಕಳೆದ 10 ವರ್ಷಗಳಿಂದ ಕೂಡ ಶ್ರೀಮಠದಲ್ಲಿ ಎಷ್ಟು ಜೋಡಿಗಳು ಬರ್ತಾರೆ ಅಷ್ಟು ಜೋಡಿಗಳಿಗೆ ಒಂದು ಸಾಮೂಹಿಕ ವಿವಾಹವನ್ನು ಮಾಡುವಂತ ಪದ್ಧತಿಯನ್ನು ಹೊಂದಿದ್ದೀವಿ. ಜೊತೆಗೆ ಅವರು ಏನು ಇಚ್ಛೆ ಪಡ್ತಾರೋ ಅಷ್ಟನ್ನ ಮಟ್ಟಕ್ಕೆ ನೀಡಬಹುದು, ನೀಡದೇನು ಕೂಡ ನಡ್ಕೊಂಡು ಹೋಗುವಂತ ಅವಕಾಶ ಇದೆ. ಮತ್ತು ಸಾಮೂಹಿಕ ವಿವಾಹ ಮಾಡುವಂತ ಸಂದರ್ಭದಲ್ಲಿ ಕೂಡ ಏನೇನು ಶಾಸ್ತ್ರಗಳು ಕ್ರಮವಾಗಿ ಆಗಬೇಕು ಅದೆಲ್ಲ ಶಾಸ್ತ್ರಗಳನ್ನು ಕೂಡ ಕ್ರಮವಾಗಿ ಮಾಡುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೆ ಒಮ್ಮೆ ಕಾರ್ಯಕ್ರಮ ನಡೆಯುತ್ತೆ, ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ.
0: ಆ ಒಂದು ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಅನ್ನುವಂಥದ್ದು ನಡೆಯುತ್ತೆ. ಸುತ್ತಮುತ್ತಲಿನ ಗ್ರಾಮದ ಜನರು
1: ಗುರುಗಳ ಆರಾಧನೆ ಕೂಡ ಆ ಸಂದರ್ಭದಲ್ಲಿ ಮೂಲ ಗುರುಗಳ ಆರಾಧನೆ ಕೂಡ ಸಾಮೂಹಿಕ ಜೊತೆಯಲ್ಲೇ ಬರ್ತಾ ಇದ್ದೇವೆ. ಅವರ ಸಂಸ್ಮರಣೆ ಮಠ ಸ್ಥಾಪನೆ ಮಾಡುವಂತ ಗುರುಗಳನ್ನ ಸಂಸ್ಮರಣೆ ಮಾಡುವಂತ ನಿಟ್ಟಿನಲ್ಲಿ ಅದೊಂದು ಕಾರ್ಯಕ್ರಮ, ಜೊತೆಗೆ ಸಾಮೂಹಿಕ ಎರಡೂ ಕಾರ್ಯಕ್ರಮ ಒಟ್ಟಿಗೆ ಜೋಡಿಸ್ಕೊಂಡು ಮಾಡ್ತಾ ಬರ್ತಾ ಇದ್ದೇವೆ.
0: ಇಲ್ಲಿನ ಒಂದು ಶ್ರೀಗಳ ಪಟ್ಟಾಧಿಕಾರ ಆಗಿರ್ಬೋದು, ಜೊತೆಗೆ ಗುರು ಪರಂಪರೆಯ ಒಂದು ಆಚರಣೆಗಳಾಗಿರ್ಬೋದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ?
1: ಜೈನರನ್ನು ಕೂಡ ಆ ಗುರುಗಳು ತಮ್ಮ ಒಂದು ವಯಸ್ಸಾದ ಸಂದರ್ಭದಲ್ಲಿ ತಮ್ಮ ಉತ್ತರಾಧಿಕಾರನ ಆಯ್ಕೆ ಮಾಡುವಂತ ಪದ್ಧತಿ ಎಲ್ಲ ಮಠಗಳಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಹಾಗೇನೆ ಈ ಮಠದಲ್ಲಿಯೂ ಕೂಡ ತಮ್ಮ ವಯಸ್ಸಿನ ನಂತರ, ಅಂದ್ರೆ 60 ವರ್ಷಗಳ ಕಳೆದ್ಮೇಲೆ ಅಥವಾ 65 ಅಥವಾ 70 ವರ್ಷಗಳ ಕಳೆದ ನಂತರದಲ್ಲಿ ಅವರಿಗೆ ಸೂಕ್ತವಾದಂತಹ ವ್ಯಕ್ತಿಯನ್ನ ಗುರುತಿಸಿ ಅವರಿಗೆ ಬೇಕಾದಂತಹ ವೇದಾಧ್ಯಯನ, ಸಂಸ್ಕೃತ ಅಥವಾ ಇನ್ನಿತರ ಧಾರ್ಮಿಕ ಪರಂಪರೆಯನ್ನ ಇಲ್ಲ ಪರಂಪರೆ ಉಳ್ಳಂತಹ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸುವಂತ ಪದ್ಧತಿ ಶ್ರೀಮಠದಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದೆ. ಅವರ ಇದ್ದ ಕಾಲದಲ್ಲಿ ಅವರನ್ನ ಈ ಒಂದು ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿಯನ್ನಾಗಿ ಬೆಳೆಸುವಂತ ನಿಟ್ಟಿನಲ್ಲಿ ಅವರ ಹಿರಿಯ ಗುರುಗಳು ಅವರನ್ನ ಎಲ್ಲಾ ರೀತಿಯಿಂದಲೂ ಕೂಡ ಅವ್ರನ್ನ ತಿದ್ದಿ ಒಂದು ಸ್ಥಾನಕ್ಕೆ ಅರ್ಹ ವ್ಯಕ್ತಿಯನ್ನಾಗಿ ಇರುವಂತಹದ್ದು ಮುಂದೆಲ್ಲೂ ಕೂಡ ನಡ್ಕೊಂಡು ಹೋಗ್ತಾರೆ. ಮತ್ತು ಪಟ್ಟಾಧಿಕಾರ ಅಂತಂದ್ರೆ ಅದಕ್ಕೆ ಆದಂತ ಒಂದು ವಿಶೇಷವಾದಂತ ಕ್ರಮ ಇದೆ. ಆ ಕ್ರಮದ ಮುಖಾಂತರನೇ ಅವರಿಗೆ ಉಪದೇಶ ಬೋಧನೆ ಕೂಡ ನಡೆಯುತ್ತೆ.
0: ಶ್ರೀಮಠಕ್ಕೆ ಬರುವಂತಹ ಭಕ್ತರು ಇಲ್ಲಿ ಯಾವ ರೀತಿಯ ಹರಕೆಗಳನ್ನ ಹೊರ್ತಾರೆ ಮತ್ತು ಅವರ ನಂಬಿಕೆಗಳೇನು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ?
1: ಇಲ್ಲಿ ಇಂತಹದ್ದೇ ಹರಕೆ ಹೊರಬೇಕು ಅಂತೇನು ಇಲ್ಲ, ಆದ್ರೆ ಅವರ ಇಷ್ಟಾರ್ಥಗಳನ್ನ ನೆರವೇರಲಿ ಅಂತ ಹಲವಾರು ಭಕ್ತರು ಇಲ್ಲಿ ಹರಕೆಯನ್ನ ಹೊತ್ತು ಹೋಗ್ತಾರೆ. ಅವರ ಇಷ್ಟಾರ್ಥಗಳು ನೆರವೇರಿದ ಮೇಲೆ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇಲ್ಲಿ ಸೇವೆ ಸಲ್ಲಿಸುವಂತ ಪದ್ಧತಿ ಇಲ್ಲಿ ನೋಡ್ಕೊಂಡು ಬಂದಿದೆ. ಇಂಥದ್ದೇ ಹರಕೆ ಅಂತ ವಿಶೇಷವಾಗಿ ಏನಿಲ್ಲ, ಅವ್ರು ಏನ್ ಬಯಸ್ತಾರೋ ಅದನ್ನ ನೆರವೇರಿಸ್ಕೊಡುವಂತದ್ದು. ಮತ್ತೆ ಅವ್ರ ನಂತರದಲ್ಲಿ ಅವ್ರು ಏನೇನು
0: ಹರಕೆಯನ್ನ ಏನು
1: ಹೊತ್ಕೊಂಡಿರ್ತಾರೋ ಅದನ್ನ ಅವರು ಇಲ್ಲಿ ಆ ಸೇವೆಯನ್ನ ಸಲ್ಲಿಸುವಂತ ಪದ್ಧತಿ ನಡ್ಕೊಂಡು ಬರ್ತಾ ಇದೆ.
0: ಸರಿ, ಈ ಒಂದು ಮಠದ ಕಟ್ಟಡ ಮತ್ತು ಗದ್ದುಗೆಯ ಒಂದು ನಿರ್ಮಾಣದ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿನ ಒಂದು ಶಿಲ್ಪಕಲೆ ಅಥವಾ ಕಟ್ಟಡ ವಿನ್ಯಾಸದಲ್ಲಿರುವಂತಹ ವಿಶೇಷತೆಗಳೇನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
1: ಈಗ ಅದೇ ನಮ್ಮ ಮೂಲ ಗುರುಗಳು ಆದಿಯಾಗಿ ಈಗ 5 ಜನ ಗುರುಗಳ ಗದ್ದುಗೆಗಳನ್ನ

0: ನಿರ್ಮಾಣ ಮಾಡಿದ್ದೇವೆ. ಅದು ನಂತರದಲ್ಲಿ ಇಲ್ಲಿ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಭಕ್ತರ ಒಂದು ಅಪೇಕ್ಷೆ ಆದ ಕಾರಣಕ್ಕಾಗಿ 2007 ನಮ್ಮದು ವೀರಭದ್ರೇಶ್ವರ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇತ್ತೀಚೆಗೆ ಒಂದು ನವೀಕರಣ ಕೂಡ ಮಾಡಿದ್ದೇವೆ. ಅದನ್ನ ಒಬ್ಬ ಖ್ಯಾತ ಉದ್ಯಮಿಗಳಾದಂತೆ ಯುಎಸ್ ಶೇಖರ್ ಅಂತ ಮೈಸೂರಿನವರು, ಅವರ ಅದನ್ನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರ ಸ್ವಂತ ಖರ್ಚಿನಿಂದ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶ್ರೀಮಠಕ್ಕಾಗಿ. ಮತ್ತು ಜೊತೆಗೆ ಚಿತ್ರಕಲೆ ವಿನ್ಯಾಸದ ಬಗ್ಗೆ ಏನು ವಿಶೇಷತೆ ಏನಿಲ್ಲ. ನಿರ್ಮಾಣ ಹೇಗೆ ಆದರೆ ಒಂದು ವ್ಯವಸ್ಥಿತವಾಗಿ ಮತ್ತು ಒಂದು ಆ ಒಂದು ಗದ್ದಿಗೆ ಮತ್ತು ದೇವಸ್ಥಾನಕ್ಕೆ ಏನು ಅಳತೆ ಇರಬೇಕು ಅಂತ ಅದೆಲ್ಲ ನೋಡಿ ನಿರ್ಮಾಣ ಮಾಡಿದ್ದೇವೆ. ಜೊತೆಗೆ ಕಳೆದ ವರ್ಷ ಒಂದು ಇಲ್ಲೊಂದು ಬರುವಂತ ಭಕ್ತಾದಿಗಳಿಗೆ ಪ್ರಸಾದ ಸ್ವೀಕರಿಸಿದ ಅನುಕೂಲ ಆಗಲಿ ಅಂತ ಶ್ರೀ ಕಾಳವಡೆಯ ಗುರುಗಳ ದಾಸೋಹ ಭವನವನ್ನು ಕೂಡ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದೇವೆ. ಎಲ್ಲವೂ ಕೂಡ ಭಕ್ತರ ಸಹಕಾರದಿಂದ ನೆರವೇರಿದೆ.
1: ಸೊ ಈ ಒಂದು ಮಠದ ಆವರಣದಲ್ಲಿರುವಂತಹ ಇತರ ಪವಿತ್ರ ತಾಣಗಳ ಬಗ್ಗೆ ಅಥವಾ ಪುರಾತನ ದಾಖಲೆಗಳ ಬಗ್ಗೆ ಏನಾದರೂ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ,
0: ಈ ಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಾಲಯ ಒಂದಿದೆ ಅಷ್ಟು ಬಿಟ್ಕೊಂಡು ಇನ್ಯಾವುದು ವಿಶೇಷವಾದಂತಹ ತಾಣಗಳು ಯಾವೂ ಇಲ್ಲ. ಊರೊಳಗಡೆ ಗಿಡಗಳಲ್ಲಿ ದೇವಸ್ಥಾನಗಳು, ಬಸವೇಶ್ವರ ದೇವಸ್ಥಾನ ಪುರಾತನವಾದಂತಹದ್ದು, ಮತ್ತು ಗ್ರಾಮ ದೇವತೆ ಆದಂತಹ ಮುಳ್ಳೂರಮ್ಮ ದೇವಸ್ಥಾನ, ಎರಡು ದೇವಸ್ಥಾನಗಳು ಕೂಡ ಊರಿನಲ್ಲಿದೆ. ಮತ್ತು ಇನ್ನಿತರ ಸಣ್ಣ ಪುಟ್ಟ ದೇವಾಲಯಗಳು ಕೂಡ ಹಲವಾರು, ಮನೆಯಮ್ಮನ ದೇವಸ್ಥಾನ ಕೂಡ ಊರೊಳಗಡೆ ಇದೆ, ಮತ್ತು ಮಾರಮ್ಮನ ದೇವಸ್ಥಾನ ಇದೆ, ಮತ್ತು ಮುಳ್ಳೂರಮ್ಮನ ಅವರು 7 ಜನ ಅಕ್ಕ ತಂಗಿ ಹೇಳುತ್ತೆ, ಹಾಗಾಗಿ ಅದೆಲ್ಲವೂ ಕೂಡ ಜಮೀನುಗಳಲ್ಲಿ ಕೆಲವು ದೇವಾಲಯಗಳು ಕೂಡ ಇದ್ದಾವೆ.
1: ಇಂದಿನ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆಗೆ ಆಧ್ಯಾತ್ಮಿಕ ಸಂಸ್ಕಾರ ನೀಡಲು ಮಠವು ಯಾವ ರೀತಿಯ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
0: ಹುಣ್ಣಿಮೆ ದಿನ ಒಂದು ಯುವಕರಿಗೆ ಅನುಕೂಲವಾದಂತ ನಿಟ್ಟಿನಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಒಂದು ಉಪನ್ಯಾಸ ಏರ್ಪಡಿಸ್ತೇವೆ. ಮತ್ತು ಜೊತೆಗೆ ಯುವ ಸಂಪ್ರದಾಯದಲ್ಲಿ ಒಂದು ಧಾರ್ಮಿಕ ಭಾವನೆ ಬೆಳೆಯಲಿ ಅನ್ನೋ ಕಾರಣಕ್ಕಾಗಿ ಇಷ್ಟಲಿಂಗ ಧಾರಣೆ ಮಾಡ್ತೇವೆ ಅಪೇಕ್ಷೆ ಅಂತವರಿಗೆ. ಮತ್ತು ನಾವು ಹೊರಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಯುವಕರನ್ನೆಲ್ಲ ಸೇರಿಸಿಕೊಂಡು ಒಂದಷ್ಟು ಮಾಹಿತಿಗಳನ್ನ, ಒಂದಷ್ಟು ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳುವಂತಹದ್ದು ಮತ್ತು ಅವರ ನಡೆ ನುಡಿ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹದ್ದು ಇವೆಲ್ಲವೂ ಕೂಡ. ಮತ್ತು ಜೊತೆಗೆ ಮಾದಕ ದ್ರವ್ಯಗಳಿಂದ ಮತ್ತು ವ್ಯಸನ ಮುಕ್ತರಾಗಿರುವಂತಹದ್ದು ಇವೆಲ್ಲವನ್ನು ಕೂಡ ಹೇಳುವಂತಹ ನಿಟ್ಟಿನಲ್ಲಿ ಶ್ರೀಮಠ ಕೆಲಸ ಮಾಡ್ತಾ ಇದೆ.
1: ಸರ್, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ, ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಸಂದೇಶವನ್ನ ಹೇಳೋದಾದ್ರೆ, ಒಂದು ಕಿವಿಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಇದು ಆಧುನಿಕ ದಿನಮಾನಗಳಲ್ಲಿ ತಂತ್ರಜ್ಞಾನ ಯುಗ, ಇದು ಮೊಬೈಲ್ ಯುಗ, ಎಲ್ಲದರಲ್ಲೂ ಕೂಡ ನಾವು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ. ಆದ್ರೂ ಕೂಡ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಯಾವತ್ತೂ ಕೂಡ ಬಿಟ್ಟು ಹೋಗ್ಬಾರ್ದು. ಯಾಕಂದ್ರೆ ನಾವು ಒಂದು ವಿಶೇಷವಾದಂತ ಒಂದು ಸಂಸ್ಕೃತಿ ಉಳ್ಳಂತಹ ದೇಶದಲ್ಲಿ ನಾವೆಲ್ಲರೂ ಕೂಡ ಜನ್ಮ ತಾಳಿದ್ದೇವೆ. ಭಾರತ ದೇಶ ಒಂದು ಸಂಸ್ಕೃತಿ ಭರಿತವಾದಂತ ದೇಶವಾಗಿರುವಂತಹದ್ದು, ಅಂತ ಒಂದು ವಿಶಿಷ್ಟವಾದಂತ ದೇಶದಲ್ಲಿ ನಾವು ಜನ್ಮ ತಾಳಿರುವ ಕಾರಣಕ್ಕಾಗಿ ಇವತ್ತು ಭಾರತ ದೇಶವನ್ನ ವಿಶ್ವಗುರುವಾಗಿ ನೋಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಆಧ್ಯಾತ್ಮಿಕತೆ. ಹೌದು, ಆಧ್ಯಾತ್ಮಿಕ ಕಾರಣಕ್ಕಾಗಿನೆ ಇವತ್ತು ಭಾರತ ದೇಶವನ್ನು ಎಲ್ಲ ದೇಶಗಳು ಕೂಡ ವಿಶ್ವಗುರುವಾಗಿ ನೋಡ್ತಾ ಇರುವಂತಹದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕತೆಯ ಅಡಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ರೂಢಿಸ್ಕೊಂಡು ಹೋಗ್ಬೇಕಾದಂತಹದ್ದು ಬಹಳ ಅವಶ್ಯಕ. ಮತ್ತು ಜೊತೆನಲ್ಲಿ ನಮ್ಮ ಶೈಕ್ಷಣಿಕ ಒಂದು ಪ್ರಗತಿ ಕಾಣುವುದರ ಜೊತೆಗೆ ಇವತ್ತು ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮಲ್ಲಿ ಸಂಸ್ಕಾರವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸಂಸ್ಕಾರ ಅಂದಾಕ್ಷಣ ನಾವು ಗುರುಗಿರಿಯರನ್ನ ಗೌರವಿಸುವಂತಹದ್ದು, ನಮ್ಮ ತಂದೆ ತಾಯಿಯರನ್ನ ಗೌರವಿಸುವಂತಹದ್ದು, ಮತ್ತು ನಾವು ಉತ್ತಮ ಪ್ರಜೆಯಾಗಿ

0: ಅದೆಲ್ಲವೂ ಕೂಡ ಬಹಳ ಮುಖ್ಯ ಅಂತ ನಾನು ತಿಳಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಣದ ಜೊತೆ ಜೊತೆನಲ್ಲಿ ಇವುಗಳನ್ನ ಕಲಿಸುವುದರ ಮುಖಾಂತರ, ಕಲಿತುಕೊಳ್ಳುವುದರ ಮುಖಾಂತರ ನಾವು ಉತ್ತಮ ಪ್ರಜೆಯಾಗಿ ಬದುಕಬೇಕಾದಂತಹದ್ದು. ಯಾಕೆಂದ್ರೆ ಶರಣರು ಹೇಳ್ತಾರೆ, ಎಷ್ಟು ವರ್ಷ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವರ್ಷ ಸಾರ್ಥಕ ಜೀವನವನ್ನ ನಡೆಸ್ತಿದ್ದೇವೆ ಅನ್ನೋದು ಮಾತ್ರ ಮುಖ್ಯವಾದಂತಹದ್ದು. ಹಾಗಾಗಿ ಅಂತಹ ಸಾರ್ಥಕ ಜೀವನವನ್ನ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಅಂತ ಪ್ರಯತ್ನದ ಆದಿಯಲ್ಲಿ ಇಂಥ ಮಠಗಳು, ದೇವಾಲಯಗಳು ಇವೆಲ್ಲವೂ ಕೂಡ ನಮಗೆ ಉತ್ತಮ ಮಾರ್ಗದರ್ಶನ ನೀಡ್ತವೆ. ಮತ್ತು ಯುವ ಸಮಾಜ ಇವತ್ತು ಆಧುನಿಕ ದಿನಮಾನಗಳಲ್ಲಿ ಮದ್ಯ ವ್ಯಸನಕ್ಕೆ ಭಾಜನಾಗ್ತೇನೆ, ಬಲಿಯಾಗ್ತೇನೆ, ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತೇನೆ. ಒಳ್ಳೆಯ ಮಾರ್ಗದಲ್ಲಿ ಕೊಂಡು ಹೋಗ್ಬೇಕಾದಂತಹದ್ದು ಇಂದಿನ ಒಂದು ಕರ್ತವ್ಯ. ಮತ್ತು ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸಬೇಕಾದಂತಹದ್ದು ಕೂಡ ಪೋಷಕರ ಒಂದು ಆದ್ಯ ಕರ್ತವ್ಯ. ಪೋಷಕರು ಕೂಡ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೇಗೆ ಒಂದು ಒಳ್ಳೆಯ ರೀತಿ ಓದ್ಕೋಬೇಕು, ಚೆನ್ನಾಗಿ ಮಾರಿಸ್ತೇ ಇರಬೇಕು ಅಂತ ಹೇಳ್ತಾರೆ ಪೋಷಕರು. ಅದೇ ರೀತಿ ಮಕ್ಕಳನ್ನು ಕೂಡ ಉತ್ತಮ ಪ್ರಜೆಯಾಗಿ ಬದುಕು, ನಾಲ್ಕಾರು ವ್ಯಕ್ತಿಗಳಿಗೆ ಬೇಕಾದಂಥವರಾಗಿ ಬದುಕು, ಒಳ್ಳೆಯ ಜೀವನ ಕ್ರಮವನ್ನು ಅಳವಡಿಸ್ಕೊ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಪೋಷಕರು ಒಂದು ಭಾಗ್ಯ ಆ ರೀತಿಯಲ್ಲಿ ಜವಾಬ್ದಾರಿಯನ್ನು ಹೊರಬೇಕು. ಜೊತೆಗೆ ಮಕ್ಕಳನ್ನ ನಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ನಮ್ಮ ಮನೆತನದ ಗೌರವಾದರಗಳನ್ನ ಕಾಪಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ತಿಳಿ ಹೇಳುವಂತ ಒಂದು ಅವಶ್ಯಕತೆಯೂ ಕೂಡ ಬಹಳ ಇದೆ. ಯಾಕೆಂದ್ರೆ ಮುಂಚೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಕಾರಣಕ್ಕಾಗಿ ಆ ಕುಟುಂಬದ ಹಿರಿಯರು ಅಂದ್ರೆ ತಾತ, ಮುತ್ತಾತನೋ ಅಥವಾ ಮುತ್ತಜ್ಜಿನ ಯಾರೋ ಒಂದೇ ಕೂತ್ಕೊಂಡು ಮಕ್ಕಳನ್ನೆಲ್ಲ ಕುರಿಸ್ಕೊಂಡು ಒಂದಷ್ಟು ಪುರಾಣ ಕಥೆಗಳನ್ನು ಹೇಳುವುದರ ಮುಖಾಂತರ ಅಥವಾ ಒಂದಷ್ಟು ಸಂಪ್ರದಾಯಗಳನ್ನ ತಿಳಿಸುವುದರ ಮುಖಾಂತರ ಮಕ್ಕಳಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಮತ್ತು ಯಾಕೆ ನಾವು ಹೇಗೆ ಬದುಕಬೇಕು, ಜೀವನದ ಕ್ರಮ ಏನು ಅನ್ನೋದೆಲ್ಲ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಅಂತ ಅವಿಭಕ್ತ ಕುಟುಂಬದ ವಾತಾವರಣ ಹೋಗಿ ಸಾಮಾನ್ಯ ಕುಟುಂಬದ ವಾತಾವರಣ ಬಂದಿರುವ ಕಾರಣಕ್ಕಾಗಿ ಮನೆಯಲ್ಲಿ ಇಬ್ಬರೇ ವಾಸಿಸುವಂತ ಸಂದರ್ಭದಲ್ಲಿ ನಾವು ಮಕ್ಕಳ ಜೊತೆ ಒಂದಷ್ಟು ಸಮಯವನ್ನ ಕಳಿಬೇಕು. ಅಂದ್ರೆ ಮೊಬೈಲ್ ಮತ್ತೆ ಟಿವಿಯಿಂದ ದೂರ ಇರಬೇಕು. ದಿನಕ್ಕೆ ಒಂದು ಅರ್ಧ ಗಂಟೆಯನ್ನಾದರೂ ಕೂಡ ಮೊಬೈಲ್ ಮತ್ತು ಟಿವಿಯಿಂದ ದೂರ ಇದ್ದು ಮಕ್ಕಳ ಜೊತೆ ಸಂವಾದ ಅಂದ್ರೆ ಅವರ ನಗುವಿನಲ್ಲಿ, ಅವರ ಅಡುವಿನಲ್ಲಿ, ಅವರ ಒಂದು ಚಟುವಟಿಕೆಗಳಲ್ಲಿ ನಾವು ಕೂಡ ಭಾಗಿಯಾದಾಗ ಆ ಮಕ್ಕಳಿಗೆ ಒಂದು ಸ್ಫೂರ್ತಿ ಬರುತ್ತೆ ಮತ್ತು ಚೈತನ್ಯ ಬರುತ್ತೆ ಮತ್ತು ಮಕ್ಕಳು ಹೇಗೆ ನಾವು ಬದುಕಬೇಕು ಅನ್ನೋ ದಾರಿಯು ಬರುತ್ತೆ. ಹಾಗಾಗಿ ತಂದೆ ತಾಯಂದರು ಮಕ್ಕಳೊಡನೆ ಬೆರೆಯುವಂತ ಒಂದು ವಾತಾವರಣವನ್ನ ಸೃಷ್ಟಿಸ್ಕೊಂಡಾಗ ಈ ಒಂದು ಸಮಾಜ ಒಂದು ಸ್ವಸ್ಥ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಪೋಷಕರ ಮತ್ತು ತಂದೆ ತಾಯಿಯರ ಮತ್ತು ಗುರುಗಳ ಪಾತ್ರ ಬಹಳ ದೊಡ್ಡದಿರುವಂತಹದ್ದು. ಒಂದು ಪಾತ್ರವನ್ನ ಒಂದು ಹಂತದಲ್ಲಿ ಪ್ರಾಮಾಣಿಕವಾಗಿ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಶ್ರೀಮಠ ಮಾಡಿಕೊಂಡು ಬರ್ತಾ ಇದೆ ಅನ್ನೋದನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ.
1: ಕೊಡವಲ ಶ್ರೀ ವಿರಕ್ತ ಮಠದ ದಿವ್ಯ ಸನ್ನಿಧಿಯ ಇತಿಹಾಸವನ್ನು ಹಾಗೂ ಮಠದ ಶ್ರೇಷ್ಠ ಪರಂಪರೆಯನ್ನು ಇಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸೆರಗೂರು ತಾಲೂಕಿನ ಬಿಡುಕಲು ಪಡವಲು ಶ್ರೀ ವಿರಕ್ತ ಮಠದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಮಠದ ಶ್ರೀಗಳಾದ ಶ್ರೀ ಮಹದೇವ ಸ್ವಾಮಿಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೆ

0: ಇನ್ನೊಂದು ಪ್ರಕಟಣೆ. ದಿನಾಂಕ 8/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸೆ ತಜ್ಞರು, ಡಾಕ್ಟರ್ ದಿಲೀಪ್ ಶೇಟ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ರಜನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಬಂಗಾಳ ಕುಲಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷಿನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬಂಗಾಳ ಕೊಲ್ಲಿಯ ಆಳದಲ್ಲಿ ಅಡಗಿರುವ ರಹಸ್ಯವೊಂದನ್ನು ಪುಣೆಯ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ವಿಜ್ಞಾನಿಗಳು ಬಯಲುಗೊಳಿಸಿದ್ದಾರೆ. ನಮ್ಮ ಕಣ್ಣಿಗೆ ಕಾಣುವ ಸಮುದ್ರದ ಅಲೆಗಳ ಅಡಿಯಲ್ಲಿ, ಅಂದರೆ ಸುಮಾರು 90 ಕೋಟಿ 20 ಲಕ್ಷ ವರ್ಷಗಳಷ್ಟು ಅಳೆಯದಾದ ಭೂಮಿಯ ಪದರವೊಂದು ಪತ್ತೆಯಾಗಿದೆ. ಈ ಮಹತ್ವದ ಸಂಶೋಧನೆಯು ಭಾರತದ ಉಪಖಂಡವು ಆಫ್ರಿಕಾದಿಂದ ಹೇಗೆ ಬೇರ್ಪಟ್ಟು ನೈಋತ್ಯಕ್ಕೆ ಚಲಿಸಿತು ಎಂಬ ದಶಕಗಳ ಕಾಲದ ಭೌಗೋಳಿಕ ಗೊಂದಲಕ್ಕೆ ಉತ್ತರ ನೀಡಿದೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿರುವ ಭೂಮಿಯ ವಯಸ್ಸನ್ನು ಅಲ್ಲಿನ ಶಿಲೆಗಳಲ್ಲಿ ಅಡಗಿರುವ ಕಾಂತೀಯ ಪಟ್ಟಿಗಳ ಮೂಲಕ ಅಳೆಯತೊಡಗುತ್ತಾರೆ. ಭೂಮಿಯ ಒಳಗಿನಿಂದ ಲಾಲಾರಸವು ಮೇಲೆ ಬಂದು ತಣ್ಣಗಾದಾಗ ಅದರಲ್ಲಿರುವ ಖನಿಜಗಳು ಆ ಸಮಯದಲ್ಲಿ ಭೂಮಿಯ ಕಾಂತೀಯ ದಿಕ್ಕಿಗೆ ತಕ್ಕಂತೆ ಜೋಡಣೆಯಾಗಿರುತ್ತದೆ. ಭೂಮಿಯ ಕಾಂತೀಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಕಾಲಕಾಲಕ್ಕೆ ಅದರಲ್ಲೂ ಬದಲಾಗುತ್ತಿರುತ್ತವೆ. ಹೀಗಾಗಿ ಸಮುದ್ರದ ತಳವು ಒಂದು ದೊಡ್ಡ ಟೇಪ್ ರೆಕಾರ್ಡ್ನಂತೆ ಕೆಲಸ ಮಾಡುತ್ತದೆ ಮತ್ತು ಅಲ್ಲಿಯ ಕಾಂತೀಯ ಬದಲಾವಣೆಗಳನ್ನು ನೋಡಿ ಆ ಪದರ ಎಷ್ಟು ಹಳೆಯದಾದದ್ದು ಎಂದು ಹೇಳಬಹುದಾಗಿದೆ. ಆದರೆ ಬಂಗಾಳ ಕೊಲ್ಲಿಯ ವಿಷಯದಲ್ಲಿ ಇದು ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿನ ಭೂಮಿಯ ಪದರವು ಕ್ರಿಸ್ಟಿಯಸ್ ನಾರ್ಮಲ್ ಸೂಪರ್ ಗ್ರ್ಯಾನ್ ಎಂಬ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿತ್ತು. ಸುಮಾರು 12 ಕೋಟಿಯಿಂದ 8 ಕೋಟಿ 30 ವರ್ಷಗಳ ಹಿಂದಿನ ಈ ಅವಧಿಯಲ್ಲಿ ಈ ಭಾಗದಲ್ಲಿ ಭೂಮಿಯ ಕಾಂತೀಯ ಧ್ರುವಗಳು ಯಾವುದೇ ಬದಲಾವಣೆ ಕಾಣದೆ ಸ್ಥಿರವಾಗಿದ್ದವು. ಇದರಿಂದಾಗಿ ವಿಜ್ಞಾನಿಗಳಿಗೆ ಯಾವುದೇ ಬಾರ್ ಕೋಡ್ ಅಥವಾ ಕಾಂತೀಯ ಪಟ್ಟಿಗಳು ಸಿಗದೆ ಗೊಂದಲ ಉಂಟಾಗಿತ್ತು. ಇದರ ಜೊತೆಗೆ ಹಿಮಾಲಯದಿಂದ ಹರಿದು ಬಂದ ಬೃಹತ್ ಪ್ರಮಾಣದ ಹೂಳು, ಅಂದರೆ ಸಿಡಿಮೆಂಟ್ ಮತ್ತು ಜ್ವಾಲಾಮುಖಿಯ ಚಟುವಟಿಕೆಗಳು ಈ ಅಳೆಯ ಪದರವನ್ನು ಸುಮಾರು 18 ಕಿಲೋಮೀಟರ್ ದಪ್ಪದ ಮಣ್ಣಿನ ಅಡಿಯಲ್ಲಿ ಹೂತು ಹಾಕಿದವು. ಈ ಸವಾಲನ್ನು ಎದುರಿಸಲು IISER ಪುಣೆಯ ಸಂಶೋಧಕರಾದ ಮೊಹಮ್ಮದ್ ಇಸ್ಮಾಯಿಲ್ ಮತ್ತು ಕೊಳ್ಳೂರು ಶ್ರೀಕೃಷ್ಣ ಅವರು ಹೊಸ ಹಾದಿಯನ್ನು ಹಿಡಿದರು. ಅವರು ಕಾಂತೀಯ ದಿಕ್ಕಿನ ಬದಲಾವಣೆಗಾಗಿ ಹುಡುಕುವ ಬದಲು ಕಾಂತೀಯ ಕ್ಷೇತ್ರದ ತೀವ್ರತೆಯಲ್ಲಿ ಉಂಟಾಗುವ ಅತ್ಯಂತ ಸಣ್ಣ ಏರಿಳಿತವೊಂದನ್ನು ಗಮನಿಸಿದರು. ಇದನ್ನು ವಿಜ್ಞಾನದ ಭಾಷೆಯಲ್ಲಿ Q1 ಎಂದು ಕರೆಯಲಾಗುತ್ತದೆ. ಇದು ಧ್ರುವಗಳ ಬದಲಾವಣೆಯಲ್ಲ, ಬದಲಾಗಿ ಕಾಂತೀಯ ಶಕ್ತಿಯಲ್ಲಿ ಉಂಟಾಗುವ ಒಂದು ಕ್ಷಣಿಕ ಸ್ಪಂದನ ಅಥವಾ ಮಿಡಿತ ಎನ್ನಬಹುದು. ಸಂಶೋಧಕರು ಸಂಶೋಧನಾ ಹಡಗುಗಳ ಮೂಲಕ ಕಾಂತೀಯ ಸಂವೇದಕಗಳನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸಿದರು. ನಂತರ ಇದನ್ನು ಸ್ಯಾಟಲೈಟ್ ಮಾಡೆಲ್ಗಳು ಮತ್ತು ಭೂಮಿಯ ಒಳಗಿನ ಚಿತ್ರಣ ನೀಡುವ ಸಿಸ್ಮಿಕ್ ರಿಫ್ಲೆಕ್ಷನ್ ಇಮ್ಯಾಜಿಂಗ್ ತಂತ್ರಜ್ಞಾನದೊಂದಿಗೆ ಹೋಲಿಸಿ ನೋಡಿದರು. ಈ ಸಂಶೋಧನೆಯ ಫಲವಾಗಿ ಬಂಗಾಳ ಕೊಲ್ಲಿಯ ಮಧ್ಯಭಾಗದಲ್ಲಿ, ಅಂದರೆ ಸುಮಾರು 12 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಎರಡು ಬೃಹತ್ ಜಲಾಂತರ ಪರ್ವತ ಶ್ರೇಣಿಗಳ ನಡುವೆ ಈ Q1 ಸಂಕೇತವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು.

ಭೂಮಿಯ ಪದರವು ಸರಿಯಾಗಿ 9,20,00,000 ವರ್ಷಗಳ ಹಳೆಯದು ಎಂಬುದನ್ನು ಸಾಬೀತುಪಡಿಸಲಾಗಿದೆ. ಈ ಸಂಶೋಧನೆಯು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಭೂಮಿಯ ಇತಿಹಾಸದ ಬಗ್ಗೆ ತಿಳಿಸಿಕೊಳ್ಳುವ ಒಂದು ಪ್ರಮುಖ ಅಂಶ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿನ ಎಲ್ಲ ಖಂಡಗಳು ಗೊಂಡ್ವಾನ ಎಂಬ ಒಂದೇ ಬೃಹತ್ ಖಂಡದ ಭಾಗವಾಗಿದ್ದವು. ಕಾಲಕ್ರಮೇಣ

0: ಹಳ್ಳಿಯ ಭೂಮಿಯ ಪದರವು ಒದಗಿಸಿದ. ಭಾರತದ ಭಾಗವು ಏಷ್ಯಾ ಖಂಡದ ಜೊತೆ ವಿಲೀನವಾದಾಗಲಿ ಹಿಮಾಲಯ ಪರ್ವತಗಳು ಮೂಡತೊಡಗಿದವು. ನಮ್ಮ ಕರ್ನಾಟಕದ ಪಶ್ಚಿಮ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ರಚನೆಯ ಹಿಂದೆಯೂ ಇಂಥದ್ದೇ ಜ್ವಾಲಾಮುಖಿ ಮತ್ತು ಪ್ಲೇಟ್ ಟೆಕೋನಿಕ್ಸ್ ಎಂಬ ಭೂಪದರಗಳ ಚಲನೆಯ ಇತಿಹಾಸವಿದೆ. ಹಾಗೆಯೇ ನಮ್ಮ ಪಶ್ಚಿಮ ಘಟ್ಟ ಹಾಗೂ ಅಲ್ಲಿನ ನದಿಗಳಾದ ಕಾವೇರಿ, ತುಂಗಾ, ಭದ್ರಾ ಎಲ್ಲವೂ ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು. ಬಂಗಾಳ ಕೊಲ್ಲಿಯಲ್ಲಿ ದೊರೆತಿರುವ ಈ ಪುರಾವೆಯು ಒಟ್ಟಾರೆ ಭಾರತೀಯ ಭೂಭಾಗದ ವಿಕಾಸವನ್ನು ಅರ್ಥ ಮಾಡಿಕೊಳ್ಳಲು ದಾರಿದೀಪವಾಗಿದೆ. ಸಂಶೋಧಕರು ಇನ್ನೂ ಹಳೆಯದಾದ, ಅಂದರೆ 10,80,00,000 ವರ್ಷಗಳ ಸ್ಟ್ರೂಹಳೆಯ ಕ್ಯೂಟೋ ಎಂಬ ಸಂಕೇತಕ್ಕಾಗಿ ಹುಡುಕಾಟ ನಡೆಸಿದರು. ಆದರೆ ಜ್ವಾಲಾಮುಖಿಯ ಪ್ರಭಾವದಿಂದ ಅದು ಅಸ್ಪಷ್ಟವಾಗಿ ಹುಡುತಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಂತ್ರಜ್ಞಾನ ಬಳಸಿ ಈ ರಹಸ್ಯವನ್ನು ಭೇದಿಸಬಹುದು ಎಂಬ ಭರವಸೆ ವಿಜ್ಞಾನಿಗಳದಾಗಿದೆ. ಒಟ್ಟಿನಲ್ಲಿ ಸಮುದ್ರದ ಆಳದಲ್ಲಿನ ಈ ಸಂಶೋಧನೆಯು ನಮ್ಮ ಭೂಮಿಯ ರಚನೆಯ ಹಿಂದಿನ ರಹಸ್ಯವನ್ನು ಬಿಚ್ಚಿಟ್ಟತೊಡಗಿದೆ. ವಿಜ್ಞಾನಿಗಳ ಈ ಸಾಧನೆಯು ಭೂಗರ್ಭಶಾಸ್ತ್ರದ ನಕ್ಷೆಯಲ್ಲಿ ಭಾರತಕ್ಕೆ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟಿದೆ. ನಮ್ಮ ಕಾಲು ಕೆಳಗಿರುವ ಮಣ್ಣು ಮತ್ತು ನಾವು ವಾಸಿಸುವ ಭೂಮಿ ಹೇಗೆ ರೂಪುಗೊಂಡಿತು ಎಂಬ ಕುತೂಹಲಕ್ಕೆ ಈ ಸಂಶೋಧನೆಯು ಒಂದು ಸ್ಪಷ್ಟ ಉತ್ತರವನ್ನು ನೀಡಿದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಟೈಮ್ ಮಿಷನ್ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧಾ, ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಈ ದಿನಗಳಲ್ಲಿ ಎಲ್ಲೆಡೆ ಮೊಬೈಲ್ ಫೋನ್ಗಳು ಲಭ್ಯವಿದೆ. ಈ ಸಾಧನವೊಂದು ಅದ್ಭುತ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಬ್ಬರನ್ನೊಬ್ಬರು ಸಂಪರ್ಕಿಸಲು, ಮಾಹಿತಿ ತಲುಪಿಸಲು, ಫೋಟೋ ತೆಗೆಯಲು, ಬೇಕಾದ ದಾಖಲೆಗಳು ಮಾಹಿತಿ ಸಂಗ್ರಹಿಸಿಟ್ಟುಕೊಳ್ಳಲು, ಅಷ್ಟೇ ಅಲ್ಲ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಆನ್ಲೈನ್ ಮೂಲಕ ಅಂಗೈನಲ್ಲಿ ಜಗತ್ತನ್ನೇ ತೋರುವ ಮೊಬೈಲ್ ಎಲ್ಲರಿಗೂ ಪ್ರೀತಿ. ಯಾವುದೇ ಸಾಧನವನ್ನು ಜಾಗೃತಿಯಿಂದ ಬಳಸಿದರೆ

ಅದು ಉಪಯೋಗಕಾರಿ. ಅದನ್ನು ಬೇಜವಾಬ್ದಾರಿಯಿಂದಲೋ, ದುರುಪಯೋಗದ ಉದ್ದೇಶದಿಂದಲೋ ಅಥವಾ ಎಚ್ಚರಿಕೆ ಇಲ್ಲದೆ ಬಳಸಿದರೆ ಅದು ಅಪಾಯಕಾರಿ. ಮೊಬೈಲ್ ಮತ್ತು ಅದರೊಡನೆ ಬಳಸಬಹುದಾದ ಆನ್ಲೈನ್ ಸೇವೆಗಳು, ಸಾಮಾಜಿಕ ಜಾಲತಾಣಗಳು ಉಪಯೋಗಕಾರಿ ಎನ್ನುತ್ತಲೇ ಅದರ ದುರುಪಯೋಗ ಅಪಾಯಕಾರಿ ಎನ್ನುವುದು ಎಲ್ಲರ ಅನುಭವಕ್ಕೆ ಬರುತ್ತಿದೆ. ದುರದೃಷ್ಟವಶಾತ್ ವಂಚಕರು, ಕಳ್ಳರು, ಶೋಷಕರಿಗೆ ಆನ್ಲೈನ್ ಸಾಮಾಜಿಕ ಜಾಲತಾಣಗಳು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಮೇಲೆ ಅಪರಾಧಿಕ ಕೃತ್ಯಗಳನ್ನು ಎಸಗಲು ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ಈ ಅವಕಾಶ ಸಿಕ್ಕಿದೆ ಎನ್ನುವುದಕ್ಕಿಂತ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸುವ ಮಕ್ಕಳು ಮತ್ತು ಅವರ ಪೋಷಕರ ಬೇಜವಾಬ್ದಾರಿ ಅಥವಾ ಎಚ್ಚರಿಕೆ ವಹಿಸದ ಸ್ವಭಾವಗಳಿಂದಾಗಿ ವಂಚನೆ, ಲೈಂಗಿಕ ಶೋಷಣೆ, ದುರುಪಯೋಗಕ್ಕೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರೊಂದಿಗೆ ಆನ್ಲೈನ್ ಮೂಲಕ ಮಕ್ಕಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಸುಲಭವಾಗಿ ದುರುಪಯೋಗ ಮಾಡಿಕೊಳ್ಳುತ್ತಿರುವವರು ಅಪರಿಚಿತರಲ್ಲದೆ ಪರಿಚಿತರು, ಹತ್ತಿರದವರು ಮತ್ತು ಮಕ್ಕಳು ಯಾರನ್ನು ನಂಬುತ್ತಾರೋ ಅವರು ಇದ್ದಾರೆ ಎನ್ನುವುದು ಕಳವಳಕಾರಿ. ವಂಚಕರು ಮತ್ತು ಶೋಷಕರು ಆನ್ಲೈನ್ ಮೂಲಕ ಮಕ್ಕಳ ಅಶ್ಲೀಲ ಫೋಟೋ, ವಿಡಿಯೋ ಮತ್ತು ಮಾಹಿತಿಗಳನ್ನು ಯಾವುದೇ ಖರ್ಚಿಲ್ಲದೆ ದೂರ ದೂರದಲ್ಲಿರುವವರನ್ನು ಮತ್ತು ವೇಗವಾಗಿ ಹೆಚ್ಚು ಜನರನ್ನು ತಲುಪುತ್ತಾರೆ. ಇದು ಹೆಚ್ಚು ಹಾನಿಗೆ ಕಾರಣವಾಗಬಹುದು. ಜೊತೆಗೆ ಈ ಅಪರಾಧಿಕ ಕೃತ್ಯ ಗುಟ್ಟಾಗಿಯೇ ನಡೆಯುತ್ತದೆ. ಯಾರು ಅಪರಾಧಿಕ ಕೃತ್ಯ ಮಾಡಿದರೆಂದು ವಿಶೇಷವಾದ ತನಿಖೆ ನಡೆಸುವವರೆಗೆ ತಿಳಿಯುವುದೇ ಇಲ್ಲ. ಯಾರು ಯಾರಿಗೋ ಎಲ್ಲೋ ಆನ್ಲೈನ್ನ ವಿವಿಧ ವೇದಿಕೆಗಳಲ್ಲಿ, ಅಂದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಹಾಕಿದ ಚಿತ್ರಗಳನ್ನು ಇನ್ಯಾರೋ ಬೇರಾರಿಗೋ ಫಾರ್ವರ್ಡ್ ಮಾಡಿದರೆ ಅದು ಕೂಡ ಅಪರಾಧಿಕ ಕೃತ್ಯವೇ ಆಗುತ್ತದೆ. ಇಂತಹ ಚಿತ್ರಗಳನ್ನು ಸಂಬಂಧಿಸಿದ ಸಾಮಾಜಿಕ ಮಾಧ್ಯಮದ ವೇದಿಕೆಗಳು ತೆಗೆಯದಿದ್ದರೆ ಅಥವಾ ಅಳಿಸದಿದ್ದರೆ ಅಂತಹವು ಅಂತರ್ಜಾಲದಲ್ಲಿ ದೀರ್ಘಕಾಲ ಉಳಿದಿರುತ್ತದೆ. ಆನ್ಲೈನ್ ವಂಚಕರು ಮೊದಮೊದಲು ಮಕ್ಕಳಿಗೆ ಸಹಾಯ ಮಾಡುವ ಅಥವಾ ಹೊಗಳುವ ವಿಧಾನದ ಮೂಲಕ ಪರಿಚಯ ಮಾಡಿಕೊಂಡು ವೈಯಕ್ತಿಕ ವಿಚಾರಗಳನ್ನು ಸಂಭಾಷಣೆಗಳಲ್ಲಿ ಸಂಗ್ರಹಿಸಿ ಮುಂದೆ ಫೋಟೋ ಪಡೆದುಕೊಂಡು ವಿಶ್ವಾಸ ಬೆಳೆಸಿಕೊಳ್ಳುತ್ತಾರೆ. ಸಾಮಾಜಿಕ ಮಾಧ್ಯಮ ಇಲ್ಲವೇ ಫೋನ್ ಸಂಭಾಷಣೆಯಲ್ಲಿ ಯಾರಾದರೂ ಇದೆಲ್ಲವನ್ನು ಗೋಪ್ಯವಾಗಿಡಬೇಕು ಎಂದು ಮಕ್ಕಳಿಗೆ ಹೇಳಿದರೆ ಅದು ಅಪಾಯದ ಗಂಟೆ ಎಂದೇ ಭಾವಿಸಬೇಕು. ಮುಂದೆ ಒತ್ತಡ ಹೇರುವುದು, ಹೆದರಿಸುವುದು, ಹಣ ಮತ್ತು ಹೆಚ್ಚಿನ ಚಿತ್ರಗಳಿಗಾಗಿ ಪೀಡಿಸುವುದು ಆಗಬಹುದು. ಇದರಿಂದ ದೂರವಿರಲು ಬಹಳ ಮುಖ್ಯವಾಗಿ ಹುಡುಗಿಯರಾಗಲಿ ಹುಡುಗರಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹ ಬೆಳೆಸುವುದು ಬೇಡವೇ ಬೇಡ. ಯಾರೋ ತಿಳಿಯದವರು ನಿಮ್ಮ ಫೋಟೋಗಳಿಗೆ ಹೊಗಳಿದರೆಂದು ಹುಬ್ಬಬೇಡಿ. ಅಂಥವರನ್ನು ತಕ್ಷಣವೇ ಬ್ಲಾಕ್ ಮಾಡಿ. ಯಾರು ಕೂಡ ನಿಮ್ಮ ಗೆಳೆಯರು, ಗೆಳತಿಯರು ಕೇಳಿದರೆಂದು ನಗ್ನ ಫೋಟೋಗಳನ್ನು ತೆಗೆಯಬೇಡಿ ಮತ್ತು ಕಳಿಸುವ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ. ಯಾರದೇ ಆಗಲಿ ಅವರ ಅಶ್ಲೀಲ ನಗ್ನ ಚಿತ್ರಗಳನ್ನು ನಿಮ್ಮ ಮೊಬೈಲ್ನಲ್ಲಿ ತೆಗೆಯುವ ಸಾಹಸಕ್ಕೂ ಹೋಗಬೇಡಿ. ಇದು ಅಪರಾಧಿಕ ಕೃತ್ಯವೇ ಆಗಿದೆ. ಯಾರದಾದರೂ ಫೋಟೋ ತೆಗೆಯುವ ಮೊದಲು ಅವರ ಅನುಮತಿ ತೆಗೆದುಕೊಳ್ಳುವುದು ಕಡ್ಡಾಯ. ಹಾಗೆಂದು ಅಶ್ಲೀಲ ಚಿತ್ರ ತೆಗೆಯುವುದು ಬೇಡ ಮತ್ತು ಅಂತಹ ಚಿತ್ರಗಳನ್ನು ಇತರರೊಡನೆ ಹಂಚಿಕೊಳ್ಳುವುದು ಅಪರಾಧಿಕ. ಅಕಸ್ಮಾತ್ ಯಾರಾದರೂ ಆನ್ಲೈನ್ ಮೂಲಕ ಎದುರಿಸಲು ಯತ್ನಿಸಿದರೆ ಆ ಕುರಿತು ನಿಮ್ಮ ಪೋಷಕರಿಗೆ ತಿಳಿಸಿ. ಅವರು ಇನ್ನು ಮುಂದುವರಿದರೆ ಪೊಲೀಸ್ ದೂರು ಕೊಡಲು ಹಿಂಜರಿಯಬೇಡಿ. ಈ ಹಿಂದಿನ ಅಂಕಣದಲ್ಲಿ ವಿವರಿಸಿದಂತೆ ಇದಕ್ಕಾಗಿ ಎದುರಿಸಿದವರ ಸಂದೇಶ ಅಥವಾ ಚಿತ್ರದ ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಳ್ಳಿ. ಬಹಳ ಮುಖ್ಯವಾಗಿ ಅಂಥವರನ್ನು ಬ್ಲಾಕ್ ಮಾಡಿ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆನ್ಲೈನ್ ಲೈಂಗಿಕ ಶೋಷಣೆಗೆ ಸಿಲುಕದಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ: ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್: ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು, ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟ್ರೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ TARA ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. TARAಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ, ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ

0: ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ, ಐಎಎಫ್, ಡಿಸಿಪಿಪಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026 ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026 ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300 ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ

0: ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ

0: ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಳ್ಳುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕರ್ಣಾರ್ಜುನರ ಯುದ್ಧ ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಅದರ ಕೆಲವು ಮುಖ್ಯ ಘಟ್ಟಗಳನ್ನು ನಾವು ನೋಡೋಣ. ಕರ್ಣನ ಯುದ್ಧ ಭಯಂಕರವಾಗಿತ್ತು. ಹನುಮಂತ ಕೂಡ ಅವನನ್ನು ಮೆಚ್ಚಿಕೊತಾನೆ. ಹೀಗೆ ಸಂಜಯ ಧೃತರಾಷ್ಟ್ರನಿಗೆ ಯುದ್ಧದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳ್ತಾನೆ, ಪಾಂಡವರ ಕಡೆಯವರಿಗೆ ಒಂದು ದೊಡ್ಡ ಆಘಾತ ಉಂಟಾಯಿತು ಅಂತ ಹೇಳ್ತಾನೆ. ಅದನ್ನು ಕೇಳಿದ ಧೃತರಾಷ್ಟ್ರನಿಗೆ ಉತ್ಸಾಹ ಆಗೋಯ್ತು. ಅಯ್ಯೋ, ಶತ್ರುಗಳಿಗೆ ಅಪಾಯ ಉಂಟಾಯ್ತೆ, ಅದೇನದು ಹೇಳು ಸಂಜಯ. ಅದನ್ನು ಕೇಳೋದಕ್ಕೆ ನನಗೆ ಎರಡು ಕಿವಿ ಸಾಕಾಗೋದಿಲ್ಲ, ನಿನ್ನ ಈ ಅಮೃತದಂತಹ ಮಾತು ಕೇಳೋದಕ್ಕೆ ನನಗೆ ತುಂಬ ಆಸೆ. ಕರ್ಣ ಗೆದ್ದುಬಿಟ್ನೆ, ಇಂಥ ಮಾತನ್ನೇ ಹೇಳ್ತಾ ಇರು ಅಂತಾನೆ. ಅದು ನಡೀತರ ಯುದ್ಧವನ್ನು ಸಂಜಯ ಹೇಳಬೇಕು, ಇವನಿಗೆ ಇಷ್ಟ ಆಗುತ್ತೆ ಅಂತ ಒಳ್ಳೆ ಮಾತನ್ನೇನು ಹೇಳ್ತಾ ಇರೋಕ್ಕಾಗೋದಿಲ್ಲ. ಆದರೆ ಧೃತರಾಷ್ಟ್ರನಿಗೆ ಅದು ಇಷ್ಟ. ಇನ್ನೊಂದು, ಕರ್ಣನ ಮೇಲೆ ದುರ್ಯೋಧನ ಇರಬಹುದು ಅಥವಾ ಧೃತರಾಷ್ಟ್ರ ಇರ್ಬೋದು, ತುಂಬ ಆಸೆ ಇಟ್ಕೊಂಡಿದ್ದಾರೆ. ಅವನು ಗೆಲ್ಲಿಸ್ಕೊಡ್ತಾನೆ, ಅರ್ಜುನನ್ನ ಸಾಯಿಸಿ ಯುದ್ಧವನ್ನೇ ಗೆಲ್ಲಿಸ್ಬಿಡ್ತಾನೆ ಅಂತೆಲ್ಲ ಮನಸ್ಸಲ್ಲಿ ಇದೆ. ಹಾಗಾಗಿ ಉತ್ಸಾಹದಿಂದ ಕೇಳುತ್ತಿದ್ದಾನೆ. ಈ ಕಡೆ ಕರ್ಣನಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅರ್ಜುನ ಮೇಲೆ, ಏಟು ತಿಂದು ಎಲ್ಲ ಆಗಿ ಆ ಕೋಪದಲ್ಲಿ ತನ್ನ ಕಣ್ಣುಗಳಿಂದ ರಕ್ತವನ್ನು ಉಗುಳುತ್ತಾ ತನ್ನ ಚಿನ್ನದ ಬತ್ತಳಿಕೆಯಿಂದ ಸರ್ಪಾಸ್ತ್ರವನ್ನು ಹೊರಗೆ ತೆಗಿತಾನೆ. ಆವಾಗ ಬಿಟ್ಟ ಹಾವುಗಳು ಬೇರೆ, ಇದು ಸರ್ಪಾಸ್ತ್ರ ಭಯಂಕರವಾದದ್ದು. ಅದನ್ನು ಹೊರ ತೆಗೆತಾ ಇದ್ದಂಗೇನೆ ಅಲ್ಲೆಲ್ಲ ಕಿಡಿ ಸೂಸ್ಕೊಂಡು ಕಿಡಿ ಕಾರ್ತಾ ದಟ್ಟ ಹೊಗೆ ತುಂಬಿಡ್ತಂತೆ. ಅದು ಸರ್ಪ, ವಿಷದ ಕಡು ವಾಸನೆ ಅದು. ಆ ವಿಷದ ಪ್ರಭಾವಕ್ಕೆ ಸೈನ್ಯವೆಲ್ಲ ನೊಂದ್ಬಿಡ್ತು, ಮಂಕಾಗ್ಬಿಟ್ರು ಅವರೆಲ್ಲ. ಕರ್ಣ ಆ ಸರ್ಪಾಸ್ತ್ರವನ್ನು ಕೈಯಲ್ಲಿ ಒಂದ್ಸಲ ಹೀಗೆ ತೂಗುತ್ತಾನೆ. ಅದು ನೋಡಿದರೆ ಉರಿನ ಕಾರ್ತಾ ಇದೆಯಂತೆ, ಪೂತ್ಕರಿಸ್ತಾ ಇದೆ ಹಾವನ ಹಾಗೇನೆ, ಭಯಂಕರವಾದ ನಾಗರ ಹಾವಿದ್ದಂಗೆ.

ಬಿಳಿ ನೊರೆಯನ್ನ ಕಾಡ್ತಾ ಇದೆಯಂತೆ, ವಿಷದ ಜೊಲ್ಲನ್ನ ಸುರಿಸ್ತಾ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ, ಇನ್ನು ಬಿಟ್ಟೇ ಇಲ್ಲ ಏನೋ. ಅಷ್ಟರಲ್ಲಿ ಕಿಡಿಗಳ ಛಟ ಛಟ ಧ್ವನಿ ಎಲ್ಲ ಕಡೆ ಆವರಿಸ್ತಾ ಇದೆ. ಎಲ್ಲರಿಗೂ ಇದು ಒಂಥರ ಆಘಾತ. ಶಲ್ಯನೂ ಇದನ್ನು ನೋಡಿ ಆಶ್ಚರ್ಯದಲ್ಲಿ ಮುಳುಗ್ಬಿಟ್ನಂತೆ. ಮೇಲ್ಗಡೆ ದೇವತೆಗಳು ನೋಡ್ತಿದ್ದಾರೆ, ಅವರುಗಳು ಹೆದರ್ತಾ ಇದ್ದಾರೆ. ಈ ವಿಷದ ಪ್ರಭಾವದಿಂದ ಅಲ್ಲಿದ್ದ ಜನರೆಲ್ಲ ಶಕ್ತಿ ಗುಂದುಬಿಟ್ರು. ಅಂದರೆ ವಿಷದ ಪರಿಣಾಮ ಅದು, ಶಕ್ತಿ ಹೋಗ್ಬಿಡ್ತು. ಆ ಕಡೆ ಬ್ರಹ್ಮನ ಸಭೆಯಲ್ಲಿ ಇದ್ದಂತಹ ತಕ್ಷಕ ಸೂರ್ಯರು ಭುಜ ತಟ್ಟುಕೊಂಡು ಸಂಭ್ರಮ ಪಡ್ತಾ ಇದ್ದಾರಂತೆ. ಸೂರ್ಯನಿಗೆ ಮಗ, ತಕ್ಷಕನಿಗೆ ಹಾವು ಅನ್ನೋದು ಮುಖ್ಯವಾದ, ತಕ್ಷಕನ ಹಾವೇನೆ ಅದು. ಇಂದ್ರ ಈ ಕಡೆ ಮಂಕಾಗ್ಬಿಟ್ಟ, ಅರ್ಜುನನ ತಂದೆ. ಗರುಡನನ್ನು ಗ್ಯಾಪ್ಸ್ಕೋತಾ ಇದ್ದಾನೆ. ಸರ್ಪಕ್ಕೆ ಶತ್ರು ಗರುಡ ತಾನೆ, ಗರುಡ ಬಂದ್ಬಿಟ್ಟು ಕಾಪಾಡಪ್ಪ ಅಂತ. ಭೀಮ ಮೊದಲಾದವರು ಯುದ್ಧದಲ್ಲಿದ್ದಾರೆ, ಅವರ ಮುಖ ಒಣಗಿಬಿಡುತ್ತು. ದುರ್ಯೋಧನಿಗೆ ಸಂಭ್ರಮ ಆಗೋಯಿತು. ಸಹಜವೇ, ಇವ್ರ ಕಡೆಯವರಿಗೆ ಸಂತೋಷ ಆದರೆ ಆ ಕಡೆಯವರಿಗೆ ಬೇಜಾರಾಗುತ್ತೆ, ದುಃಖವಾಗುತ್ತೆ, ಸಹಜವಾದದ್ದೇ. ದುರ್ಯೋಧನ ಆ ಸಂಭ್ರಮದಲ್ಲಿ ಯೋಚನೆ ಮಾಡಿದ್ದಂತೆ, ಇಲ್ಲ, ಬಿಲ್ಲಿಗೆ ಈ ಬಾಣವನ್ನು ಸರ್ಪಾಸ್ತ್ರನ ಹೂಡಿದ್ದಕ್ಕೆ ಇಂತಹ ಅನಾಹುತ ಆಗುತ್ತೆ, ಇಷ್ಟ ಅನಾಹುತ ಆಗುತ್ತೆ ಅಂದರೆ, ಇನ್ನು ಪ್ರಯೋಗಿಸ್ಬಿಟ್ರೆ, ಬಿಟ್ಟುಬಿಟ್ರೆ ಬಾಣವನ್ನು ಇನ್ನೇನಾಗಬಹುದು ಅಂತ ಯೋಚನೆ ಮಾಡಿ ಅಶ್ವತ್ಥಾಮ ಕೃಪಾಚಾರ್ಯ ಹೇಳ್ತೀಯ, ನೋಡ್ರಿ ಧೈರ್ಯ ತಂದ್ಕೊಳ್ಳಿ, ಓಡ್ಬಿಡ್ಬೇಡಿ ಅಂತ. ಅಂದರೆ ಅವ್ರಿಗೆ ತೋರ್ಸೋಕೆ ನಮ್ಮ ಕರ್ಣ ಹೆಂಗೆ, ಕರ್ಣನ ಸೇನಾಧಿಪತಿ ಮಾಡಬೇಡ ಅಥವಾ ಕರ್ಣ ನೀನು ವೀರನಲ್ಲ ಅಂತೆಲ್ಲ ಅವಮಾನ ಮಾಡ್ತಿದ್ರಲ್ಲ, ಹೇಗೆ ನಮ್ಮ ಕರ್ಣ ಅಂತ ಅವ್ರನ್ನೆಲ್ಲ ನೋಡಿ, ಓಡೋಗ್ಬಿಡ್ರಿ ಎಲ್ಲ ಕಡೆ, ಎಲ್ಲಿಗೂ ಇಲ್ಲೇ ಇರ್ರಿ ಅಂತಿದ್ದಾನಂತೆ. ಆಯಿತು, ಅಸ್ತ್ರದಿಂದ ಸರ್ಪಗಳು ಹೊರಗೆ ಬರ್ತಾ ಇವೆಯಂತೆ. ಅವು ದಳ್ಳುರಿಯನ್ನು ಉರಿ ಉರಿ ಹಬ್ಬಿಸ್ತಾ ಇವೆ. ಕಿಡಿಯ ತುಂತುರು ಮಳೆ ಬಂದಂಗೆ ಅದು ಚೆಲ್ತಾ ಇದೆ. ಕಿಡಿಯ ತುಂತುರು, ರೌದ್ರಂ ರಿಪುಗ್ನಂ ಸುಶಂಶಿತಂ ಸರ್ಪಮುಖಂ ಜ್ವಲಂತಂ ಅಂತ ವ್ಯಾಸರು ಹೇಳ್ತಾರೆ. ರಿಪುಗ್ನಂ ಶತ್ರುಗಳನ್ನು ನಾಶ ಮಾಡುವಂಥದ್ದು, ರೌದ್ರಂ ರುದ್ರವಾಗಿರುವಂಥದ್ದು ಅಂತ, ಸರ್ಪಮುಖಂ ಸರ್ಪದ ಮುಖ ಇರುವಂಥದ್ದು, ಜ್ವಲಂತಂ ಉರಿತಾ ಇರುವಂತಹ ಆ ಬಾಣ ಹೊರಗೆ ಬಂತು. ಅವನು ಆ ಬಾಣವನ್ನು ತನ್ನ ಬಿಲ್ಲಿಗೆ ಹುಡ್ತಾ ಇದ್ದಾನೆ ಕರ್ಣ. ಅದರ ತುದಿಯಲ್ಲಿರುವಂಥ ಉರಿಯಂತಹ ನಾಲ್ಗೆಯನ್ನು ನೋಡ್ತಾ ಹೂಡಿದ್ನಂತೆ. ಹೂಡ್ತಾ ಗುರಿ ಇಡಬೇಕಲ್ಲ ಬಾಣ ಬಿಡಬೇಕಾದ್ರೆ. ಕರ್ಣ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿ ಇಟ್ಕೊಂಡಿದ್ದಾನೆ. ಶಿರೋ ಜಿಹೀರ್ಷು ಯಧಿ ಫಲ್ಗುಣಸ್ಯ ಯುಧಿ ಫಲ್ಗುಣಸ್ಯ ಫಲ್ಗುಣಸ್ಯ ಶಿರೋ ಜಿಹೀರ್ಷು ಯುಧಿ. ಯುದ್ಧದಲ್ಲಿ ಅರ್ಜುನನ ಕುತ್ತಿಗೆಯನ್ನು ಗುರಿಯಾಗಿ ಇಟ್ಕೊಂಡಂತೆ. ಅವನಿಗೆ ಆತ್ಮವಿಶ್ವಾಸ, ತಾನಿದನ್ನು ಬಿಟ್ಟರೆ ಮುಗೀತು ಅರ್ಜುನನ ಕಥೆ ಅಂತ. ಕೌರವನ ಪುಣ್ಯವನ್ನು ಇದರಿಂದ ಕಾಣಬಹುದು. ಅಂದರೆ ಪುಣ್ಯ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬೋದು ಇದ್ರ ಮೂಲಕ. ಅಂದರೆ ದುರ್ಯೋಧನಿಗೆ ಇದರಿಂದ ಯಶಸ್ಸಿದ್ದೇ ಇದೆ ಅಂದ್ಬಿಟ್ಟು ಶಲ್ಯನನ್ನು ಕೇಳ್ತಾನೆ. ಏನು ಸಾರಥಿ, ಈ ಬಾಣ ಬಿಟ್ಟರೆ ಪಾರ್ಥನ ಪತ್ನಿಗೆ ವೈಧವ್ಯದ ದೀಕ್ಷೆಯನ್ನು ಕೊಡಬಹುದೇ ಅಂತ. ಕೊಡುತ್ತೀಯ ಈ ಬಾಣ ಅಂತ ಕೇಳಿದ್ನಂತೆ. ಅಂದರೆ ಈ ಬಾಣದಿಂದ ಅರ್ಜುನ ಸಾಯ್ತಾನಲ್ವೇ, ಇದು ನಿನಗೆ ಮೆಚ್ಚುಗೆ ತಾನೆ, ಇದನ್ನು ಎದುರಿಸುವಂಥ ಸಾಮರ್ಥ್ಯ ಇರೋರು ಇದಾರೇನೋ ಶಲ್ಯ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಶಲ್ಯ ಹೇಳಿದ್ನಂತೆ, ಮೆಚ್ಚಿಕೊಂಡಂತೆ, ಭೇಷ್ ಕರ್ಣ ಭೇಷ್, ದುರ್ಯೋಧನ ನಿನ್ನನ್ನು ಇಷ್ಟು ವರ್ಷ ಸಾಕಿದ್ದಕ್ಕೆ ಯೋಗ್ಯವಾದ ಪ್ರತಿಫಲ ಕೊಡ್ತಾ ಇದೀಯ, ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಅವನಿಗೆ ಕೃತಜ್ಞತೆ ತೋರಿಸ್ಬೇಕಲ್ಲ, ನಿನಗೆ ಸ್ಥಾನ ಮಾನ ರಾಜಪಟ್ಟ ಎಲ್ಲವನ್ನೂ ಕೊಟ್ಟಿದ್ದಾನೆ. ಎಲ್ಲಿ ಬಚ್ಚಿಟ್ಟಿ ಇಷ್ಟು ದಿನ ಇದನ್ನ, ಇಷ್ಟು ದಿನ ಉಪಯೋಗಿಸ್ತಾ ಇಟ್ಬಿಟ್ಟಿದೆಯಲ್ಲ ಅಂತ. ತಮ್ಮ ಬ್ರವೀತ್ ಮದ್ರರಾಜೋ ಮಹಾತ್ಮ ವೈಕರ್ತನಂ ಪ್ರೇಕ್ಷ್ಯ, ಕರ್ಣನನ್ನು ನೋಡ್ಬಿಟ್ಟು ಇದೆಲ್ಲ ಮಾತಾಡಿದ್ನಂತೆ. ಅದನ್ನು ನೋಡಿ ಆಮೇಲೆ ಒಂದು ಮಾತು ಸೇರಿಸಿದ್ನಂತೆ, ಕರ್ಣ ಇನ್ನೊಂದು ಸಲ ನೋಡು, ಬಾಣ ಏನೋ ಚೆನ್ನಾಗಿದೆ ಸರಿನೇ, ಆದರೆ ನೀನು ಇಟ್ಟಿರೋ ಗುರಿ ಇದೆಯಲ್ಲ ಅದು ನನಗೆ ಸರಿ ಬರ್ತಾ ಇಲ್ಲ. ಸರಿಯಾಗಿ ಗುರಿ ಇಟ್ಟಿಲ್ಲ ನೀನು, ಸರಿಯಲ್ಲ ಇದು, ಬಾಣವನ್ನು ಮತ್ತೊಮ್ಮೆ ಗುರಿ ಇಡು. ಆಗ ದುರ್ಯೋಧನನಿಗೆ ಪೂರ್ಣ ರಾಜ್ಯ ಸಿಗುವ ಹಾಗಾಗುತ್ತೆ. ಕುತ್ತಿಗೆಗೆ ಇಟ್ಟರೆ ಒಂದು ಚೂರು ತಪ್ಪು ಬಿಟ್ಟರೆ, ಹೆಚ್ಚು ಕಡಿಮೆ ಆದರೆ ಕಿರೀಟಿಗೆ ಹೊಡೆದು ಬಿಡಬಹುದು, ಅಲ್ಲಿಗೆ ಮುಗೀತು. ಹಾಗಾಗಿ ಇನ್ನೊಂದು ಸಲ ತಿರುಗಿಸ್ಬಿಟ್ಟು ಅಂದರೆ ಮತ್ತೆ ಬಾಣವನ್ನು ತೆಗೆದು ಮತ್ತೆ ಗುರಿ ಇಡಬೇಕು, ಸರಿಯಾಗಿ ಗುರಿ ಇಡಬೇಕು, ಇಡು. ನಾನು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಕರ್ಣ, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಪ್ಪ, ಇದನ್ನು ಕೇಳು. ನ ಕರ್ಣ ಗ್ರೀವಾಂ ಇಶುಹು ಏಷ ಪ್ರಾಪ್ಸ್ಯತೆಯೇ ಸಂಲಕ್ಷ್ಯ ಸಂಧಸ್ತ್ವಂ ಶರಂ ಶಿರೋಘ್ನಂ. ಅವನು ಹೇಳ್ತಾನೆ, ಇದನ್ನು ಗ್ರೀವಾಂ ಅಂದರೆ ಕುತ್ತಿಗೆಗೆ, ಕುತ್ತಿಗೆಗೆ ಇಶುಹು ಈ ಬಾಣವನ್ನು ನೀನು ಇಡಬೇಡ.

ಆವಾಗ ಈಶ ಪ್ರಾಪ್ಸ್ಯತೆ ಸಂಲಕ್ಷ್ಯ ಸಂಧಸ್ತ್ವಂ ಶರಂ ಶಿರೋಘ್ನಂ. ಅದಕ್ಕೋಸ್ವಾಗಿ ನಗ್ ಅದು ಅದು ಹಾಗೆ ಹೋದರೆ ಅದು ಹೋಗಿ ಹೊಡೆಯೋದಿಲ್ಲ ಅಥವಾ ತಪ್ಪು ಬಿಡಬಹುದು. ಅದಕ್ಕೋಸ್ಕರ ಕರ್ಣ ನಗ್ರೀವಾಂಶು ಅನ್ನ ಕುತ್ತಿಗೆಗೆ ಗುರಿ ಇಡಬೇಡ ಅಂತ ಹೇಳ. ಅದಕ್ಕೆ ಕರ್ಣನಿಗೆ ಆತ್ಮಾಭಿಮಾನ ದೊಡ್ಡದು. ಅದು ಶಲ್ಲಿನ ಮಾತನ್ನೆಲ್ಲ ಕೇಳೋನಲ್ಲ ಅವನು. ಅದ ಮೇಲೆ ಅವನು ಅವಳಿಗೆ ಮಾತು ಕೊಟ್ಬಿಟ್ಟಿದ್ದಾನೆ, ತೊಟ್ಟ ಬಾಣವನ್ನು ತೊಡೋದಿಲ್ಲ ಅಂತ. ಒಂದ್ಸಲ ಬಿಟ್ಟ ಬಾಣವನ್ನು ಮತ್ತೆ ಬಿಡೋದಿಲ್ಲ ಅಂತ ಹೇಳಿದ. ಮತ್ತೆ ಬಿಡೋದಿಲ್ಲ ಅಂತ ಅರ್ಥ ಅದನ್ನೇ ಬಾಣ ಇಡಬಾರ್ದು ಇನ್ನೊಂದ್ಸಲ ಅಂತೇನಲ್ಲ. ಆದ್ರೆ ಇವನ್ ಲೆಕ್ಕದಲ್ಲಿ ಹಾಗೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮಾತು ಒಂದೇ, ನನ್ನ ಬಾಣವು ಒಂದೇ, ನಮಗೆ ಒಂದೇ ಬಾಯಿ, ಒಂದೇ ಬಾಣ. ಬಾಣ ಒಂದೇ ಸಲ ಬಿಡೋದು, ಎರಡೆರಡು ಮಾತಾಡೋರಲ್ಲ ನಾವು, ಒಂದೇ ಮಾತನವ್ರು ನಾವು, ಒಂದೇ ಸಲ ಶರಸಂಧಾನ ಮಾಡೋದು ನಾವು. ಬಾಣ ಹೂಡ್ಬಿಟ್ರೆ ಮುಗಿದೋಯ್ತು ಕೈಕೇಯಿಗೆ ರಾಮ ಹೇಳೋ ಹಾಗೆ. ರಾಮೋ ವೀರ್ಣಾಭಿಭಾಷತೆ, ರಾಮ ಎರಡು ಮಾತನ್ನ ಆಡೋದಿಲ್ಲ, ಒಂದೇ ಮಾತಾಡೋದು ಅಂತ ಕೈಕೇಯಿ ಹೇಳ್ತಾನೆ. ಎಲ್ಲಿ ಹೋಗ್ಬೇಕು ಹೇಳು, ನಾನು ಹೋಗ್ತೀನಿ ಅಂತ. ಹಾಗೆ ಇವನು, ನಾನು ಅಧರ್ಮದ ಹೆಜ್ಜೆಯನ್ನು ಇಡೋದಿಲ್ಲ, ಒಂದ್ಸಲ ಇಟ್ಟ ಮೇಲೆ ಮುಗೀತು, ಬಾಣದ ಗುರಿಯನ್ನು ಬದಲಾಯಿಸೋದಿಲ್ಲ, ನೀನು ಸರಿ ಪಕ್ಕಕ್ಕೆ ಅಂತಾನೆ. ಅವನು ಇನ್ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ದಾನೆ, ಅದಕ್ಕೆ ಸರಿ ಪಕ್ಕಕ್ಕೆ ಅಂತ. ಹೆಂಗೆ ಮಾತಾಡೋದ ಅಂದರೆ, ಅಬ್ರವೀತ್ ಹೇಳಿದಂತೆ ಮಾತಾಡಿದಂತೆ, ಕ್ರೋಧ ಸಂರಕ್ತ ನೇತ್ರ ಕರ್ಣ ಶಲ್ಯಂ ಸಂಧಿತೇಷು ಪ್ರಸಹ್ಯ ನ ಸಂಧತ್ತೋ ದ್ವಿಹಿ ಶರಂ ಕರ್ಣೋ ನ ಮಾದೃಶಃ ಶಾಠ್ಯಯುಕ್ತ ಭವಂತಿ ಏವಮುಕ್ತ್ವಾ ವಿಸಸರ್ಜ ತಂ ಶರಂ. ಏನು ಅಂತ ಹೇಳಿದಂತೆ, ನನ್ನ ಕರೆದವರು ಮತ್ತೆ ಮತ್ತೆ ಬಾಣಗಳನ್ನು ಇಡೋದಿಲ್ಲ. ಇನ್ನು ಹೇಳ್ಬೇಕಾದ್ರೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆಯಂತೆ ಅವನು, ಕೋಪದಿಂದ ಹೇಳ್ತಾ ಇದ್ದಾನೆ. ನ ಸಂಧತ್ತೋ ದ್ವಿಹಿ ಶರಂ ಕರ್ಣ, ಕರ್ಣನು ಯಾವತ್ತೂ ಒಂದು ಬಾಣವನ್ನು ಎರಡು ಸಲ ಇಡೋದಿಲ್ಲ. ಮಾದೃಶಃ ನ ಮಾದೃಶ ಅಥವಾ ನನ್ನ ಥರದವರು, ನನ್ನ ಥರದವರು ಆ ಹಠ ಇಟ್ಕೊಂಡಿರ್ತಾರೆ, ಅದೇ ಗುರಿ ಅದೇ ಮಾತು. ಹಾಗಾಗಿ ಹೀ ಹೇಳ್ತಾ ಇಡು ಪಕ್ಕಕ್ಕೆ ಸರಿ ಅಂದ್ಬಿಟ್ಟು ಏವ ಮುಕ್ತ್ವಾ ಹೀಗೆ ಹೇಳಿ ವಿಸಸರ್ಜ ತಂ ಶರಂ, ಬಾಣವನ್ನು ಬಿಟ್ಟೇ ಬಿಟ್ಟ. ನಿಜವಾಗಿ ಅವನು ಯೋಚನೆ ಮಾಡಬೇಕು, ದುರ್ಯೋಧನನಿಗೆ ಏನು ಒಳ್ಳೆಯದಾಗಬೇಕು ಅನ್ನೋದು. ನಾನು ಬಾಣ ಹಿಂಗೆ ಹಿಂಗೆ ಇಟ್ಟುಬಿಟ್ರೆ ತಪ್ಪಾಗ್ಬಿಡುತ್ತೆ, ಅದು ನನ್ನ ಯೋಗ್ಯತೆ ಕಡಿಮೆನೆ ಸರಿ, ಆದರೆ ಕಡೆಗೆ ಮುಖ್ಯವಾಗಿ ಏನು, ಯುದ್ಧವನ್ನು ಗೆಲ್ಲಬೇಕು, ಅದು ತಾನೇ ಬಹಳ ಮುಖ್ಯವಾದ್ದು. ಅರ್ಜುನ ಸಾಯಿಸಿದ್ರೆ ಗೆಲ್ಲಬಹುದು, ದುರ್ಯೋಧನಿಗೆ ನನ್ನ ಋಣವನ್ನು ತೀರಿಸಬೇಕು. ಇದಿದ್ದರೆ ಬಾಣ ಸರಿಪಡಿಸೋದು ಹಿಂಗೆ ಹಂಗೆ ಮಾಡ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ಲ, ಅವನು ಅದನ್ನೇ ದೊಡ್ಡದು ಅಂತ ಮಾಡ್ತಾನೆ. ಅದಕ್ಕೋಸ್ಕರ ಹೀಗೆ ಹೇಳಿ ಒಬ್ಬೆ ಇಡ್ತಾ, ಓ ಸತ್ಯ ಕಣ ಅರ್ಜುನ ನೀನು ಅಂದ್ಬಿಟ್ಟು ಬಾಣವನ್ನು ಬಿಟ್ಟುಬಿಟ್ಟ, ಬಲವಾಗಿ ಹೊಡೆದ್ಬಿಟ್ಟ. ಹೊಡೆದ್ರೆ ದೇವತೆಗಳು ಮೇಲಿದ್ರು ನೋಡ್ತಾ ಇದ್ರು, ಮ್ಯಾಚ್ ನೋಡೋ ಹಂಗೆ ಮೇಲ್ಗಡೆ ಗ್ಯಾಲರಿಯಲ್ಲಿ ಕುತ್ಕೊಂಡು ಓಡ್ ಹೊಟ್ಟೋದ್ರಂತವ್ರು. ಬಾಣದಿಂದ ಹೊರಟಂತಹ ಬೆಂಕಿ ಆಕಾಶವನ್ನು ಅಪ್ಪಳಿಸ್ಬಿಡ್ತು. ದೇವತೆಗಳು ಯೋಚನೆ ಮಾಡಿದ್ದೆ, ಪಾಂಡವರದ ಯುದ್ಧದ ಯೋಚನೆ ಇಲ್ಲಿಗೆ ಮುಗಿಯಿತು, ಇನ್ನು ಪಾಂಡವರ ಯುದ್ಧ ಅನ್ನೋ ಹಂಗೆ ಅಗತ್ಯವಿಲ್ಲ, ಮುಗೀತು ಅವ್ರ ಕತೆ. ಈ ಮಹಾಸ್ತ್ರವನ್ನು ಎದುರಿಸೋರು ಯಾರೂ ಇಲ್ಲ ಅಂತ ಅವರು ಚಿಂತೆಯಲ್ಲಿ ಮುಳುಗೋದ್ರು. ದೇವತೆಗಳು ಸ್ವಲ್ಪ ಪಾಂಡವರ ಕಡೆ, ತುಂಬ ಜನ ಕರ್ಣನ ಪರವಾಗಿ ಬೇರೆ ಬೆಟ್ಸ್ ಕಟ್ಟಿಟ್ಟಿದ್ದಾರೆ ಅವರುಗಳು, ಹೀಗಾಗಿ ಅಯ್ಯೋ ಮುಗೀತು ಅಂತ. ಈ ಕಡೆ ಪಾಂಡವರ ಸೈನ್ಯ ನೋಡ್ತು, ಅವರಿಗೂ ಧೈರ್ಯ ಹೊರಟೋಯ್ತು. ಅಯ್ಯೋ ಸರ್ಪ ಯಜ್ಞಕ್ಕೆ, ಸರ್ಪದ ಯಾಗಕ್ಕೆ, ಸರ್ಪ ಯಾಗಕ್ಕೆ ಪಾಂಡವರು ಹವಿಸ್ಸಾದರು. ಹವಿಸ್ಸು ಅಂತ ಯಜ್ಞದಲ್ಲಿ ಹಾಕುವಂಥದ್ದು, ಅದನ್ನು ಅದಕ್ಕಾದರು ಅಂದರೆ ಅವರುಗಳು ಅದಕ್ಕೆ ಬಲಿಯಾದರು ಅಂತ ಸೈನ್ಯವೆಲ್ಲ ದುಃಖ ಪಡ್ತಿದೆಯಂತೆ. ಅದರ ವಿಷದ ಬಿಸಿಗೆ ಕುದುರೆಗಳು ಆನೆಗಳು ತಲ್ಲಣಿಸೋಕೆ ಶುರು ಆಗ್ಬಿಡ್ತು, ನಡೆದುಬಿಟ್ರಂತೆ ಅವು. ಇನ್ನು ಭೀಮ ಮುಂತಾದವರು, ಭೀಮಾದಿಗಳು ಗರುಡ ಪಂಚಾಕ್ಷರಿನ ಜಪಿಸ್ತಾ ಇದ್ದಾರೆ, ಗರುಡ ಗರುಡ ಗರುಡ ಅಂದ್ಬಿಟ್ಟು ಅದನ್ನ ಜಪಿಸ್ತಾ ನಾಗಶಕ್ತಿಯ ಪರಿಣಾಮವನ್ನು ದೂರ ಮಾಡುವಂತಹ ಉಂಗುರ ಬೇರೆ ಹಾಕೊಂಡ್ರಂತೆ. ಅದು ಏನೋ ಒಂದು ಮಂತ್ರದ ಉಂಗುರ ಇರುತ್ತೆ, ಅದನ್ನ ಹಾಕೊಳ್ಳೋದು, ಆವಾಗ ನಾಗ ಪ್ರಭಾವ ಇರೋದಿಲ್ಲ ತಮ್ಮ ಮೇಲೆ, ಹಾವಿನ ಪ್ರಭಾವ ಅಂತ ಕಲ್ಪನೆ. ಆ ಥರ ಹೀಗೆ ಒಂದು ಅದ್ಭುತ ದೃಶ್ಯವನ್ನ ಕವಿ ಸೃಷ್ಟಿಸ್ತಾ ಇದ್ದಾನೆ. ಅಲ್ಲಿ ಸೈನಿಕರು ಮಾತಾಡ್ಕೊಂಡ್ರಂತೆ, ಆ ಹಿಂದೆ ಸ್ವಲ್ಪ ದಿವಸದ ಹಿಂದೆ ಅಶ್ವತ್ಥಾಮ ನಾರಾಯಣಾಸ್ತ್ರದಿಂದ ನಮ್ಮನ್ನು ನಾಶ ಮಾಡೋಕೆ ಹೊರಟ್ಬಿಟ್ಟಿದ್ದ, ಆವಾಗ ಶ್ರೀಕೃಷ್ಣ ಬಂದು ಕಾಪಾಡ್ದ. ಇವಾಗಲೂ ಈ ಸರ್ಪಾಸ್ತ್ರದಿಂದ ನಮ್ಮನ್ನು ಕಾಪಾಡಬೇಕು ಅಂದರೆ ಕೃಷ್ಣನೇ ಬರಬೇಕು, ಕೃಷ್ಣ ಬಿಟ್ಟರೆ ಇನ್ಯಾರೂ ನಮ್ಮನ್ನು ಕಾಪಾಡೋರು ಇಲ್ಲ ಅಂತ ಅಂದ್ಕೊಂಡ್ರಂತೆ. ಭೀಮ ಮೊದಲಾದವರು ಬರೀ ಅಷ್ಟು ಈ ಥರ ಹೇಳಿಕೊಂಡು ತಾವೇನೋ ಇದು ಮಾಡೋದಲ್ಲ,
ಅವರು ಎದುರಿಸೋದು ಭೀಮನ್ ಸ್ವಭಾವ ಆದ ತಾನ ನಾರಾಯಣ ಅಸ್ತ್ರವನ್ನೇ ಎದುರಿಸೋಕೆ ಹೋದವನು ಅವನು. ಈ

ಸರ್ಪಾಸ್ತ್ರವನ್ನು ತಮ್ಮ ದಿವ್ಯಾಸ್ತ್ರಗಳಿಂದ ಹೊಡೆದ್ರಂತೆ. ಆದರೆ ಆ ಸರ್ಪಾಸ್ತ್ರ ಬಹಳ ಅದು ಭಯಂಕರವಾದ ಅಸ್ತ್ರ. ಅಷ್ಟೇ ಅಲ್ಲ, ಅದು ಬರೀ ಬಾಣದ ಅಸ್ತ್ರ ಅಲ್ಲ, ಅದು ಅರ್ಜುನನ ಸಾಯಿಸಬೇಕು ಅಂತ ಬಂದಿರುವಂತಹ ಅಸ್ತ್ರ ಅದು. ಅದು ಕಾಂಡವ ದಹನದಲ್ಲಿ ಅದು ಬರುತ್ತೆ ಮುಂದೆ. ಕಾಂಡವ ದಹನದಲ್ಲಿ ಆ ಹಾವುಗಳು ಹಾರಿ ತಪ್ಪಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅರ್ಜುನ ಬಾಣ ಹೊಡೆದು ಬಿಟ್ಟಿರ್ತಾನೆ, ಅವುಗಳನ್ನು ಸಾಯಿಸ್ತಾನೆ. ಅದು ಈ ಒಂದು ಮಾತ್ರ ಬಾಲ ತುಂಡಾಗ್ಬಿಡುತ್ತೆ ಅದರದ್ದು, ಅದು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಆ ದ್ವೇಷ ಅರ್ಜುನ ಮೇಲೆ, ನಮ್ಮ ಮನೆಯವ್ರನ್ನೆಲ್ಲ ಸಾಯಿಸಿದ ನೀವು, ಕಾಂಡವ ವನವನ್ನು ದಹಿಸಬೇಕಾದ್ರೆ ಸುಡಬೇಕಾದ್ರೆ ಸೇಡು ತೀರಿಸ್ಕೋಬೇಕು ಅಂದ್ಬಿಟ್ಟು ಬಂದು ಸೇರಿಕೊಂಡಿದೆ ಕರ್ಣನ ಹತ್ರ ಬಾಣದ ರೂಪದಲ್ಲಿ. ಹಾಗಾಗಿ ಇವರೆಂಥ ಬಾಣ ಹೊಡೆದ್ರೂ ಅದು ಅದನ್ನೆಲ್ಲ ನುಂಗ್ತಾ, ಹೇಗೆ ತುಪ್ಪ ಹಾಕಿದರೆ ಬೆಂಕಿ ಹೆಚ್ಚಾಗುತ್ತೋ ಹಾಗೆ ಇವರು ಹೆಚ್ಚೆಚ್ಚು ಬಾಣ ಹೊಡೆದ್ರೆ ಅದನ್ನೆಲ್ಲ ನುಂಗ್ಕೊಂಡು ತುಪ್ಪವನ್ನು ಉಂಡಂತಹ ಬೆಂಕಿ ಥರ ಹೆಚ್ಚೆಚ್ಚು ಉರಿತಾ ಮುಂದಕ್ಕೆ ನುಗ್ತಾ ಇದೆ ಅಂತೆ. ಸೈನ್ಯವೆಲ್ಲ ನಡುಗ್ ಹೋಗ್ತಾ ಇದೆ. ಆ ಉರಿ ಹರಿತವಾದಂತಹ ನಾಲಿಗೆ ಅದು, ಇರುವಂತಹ ಉರಿ ಅದು ಸುಡ್ತಾ ಇದೆ. ಕತ್ತಿಯಂತಹ ಕಿಡಿಗಳ ಪ್ರವಾಹ ಅದು, ಹೆಚ್ಚುತ್ತಿದ್ದ ಧೂಳು ಸರ್ಪ ಭುಗಿಲ್ ಅಂತ ಶಬ್ದ ಮಾಡ್ಕೊಂಡು ಭುಸ್ ಭುಸ್ ಭುಸ್ ಅಂದ್ಕೊಂಡು ಬರ್ತಾ ಇದೆ. ಅದು ನುಗ್ತಾ ಇರೋದು ಅರ್ಜುನನ ಕುತ್ತಿಗೆ ಹತ್ತಿರಕ್ಕೆ ಬರ್ತಾ ಇದೆ. ಅದು ಸುಮ್ಮನೆ ಬಾಣ ಹೋದಂಗೆ ಹೋಗೋದಲ್ಲ, ಅದು ಮನಸ್ಸಲ್ಲಿ ಗುರಿ ಇಟ್ಕೊಂಡು ಬರುವಂಥದ್ದು. ಇದಕ್ಕೆ ಸೆಲ್ಫ್ ಮಾನಿಟರ್ಡ್ ಅಂತಾರೆ, ತಾನೇ ಗುರಿ ಮಾಡ್ಕೋತಾ ಇದೆ ಅದು. ಹಾಗೆ ದೇವತೆಗಳ ಸಮೂಹ ನಡುಗ್ತಾ ಇದೆ, ಪಾಂಡವರ ಸೈನ್ಯ ಕೂಗ್ತಾ ಇದೆ, ಕಿರ್ಚ್ಕೋತಾ ಇದೆ. ಕೃಷ್ಣನಿಗೆ ಇಂಗ್ಲಿಷ್ನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರೆ, ಸಮಯ ಸ್ಫೂರ್ತಿ ಕೃಷ್ಣನಿಗೆ ಬಹಳ ಜೋರದು. ಕೃಷ್ಣನ ಸಮಯ ಸ್ಫೂರ್ತಿ ಆ ಮನಸ್ಸು ಪ್ರತ್ಯುತ್ಪನ್ನ ಮತಿತ್ವ. ಅಯ್ಯೋ ಏನು ಮಾಡಲಿ ಈಗ ನಾನು, ಏನು ಮಾಡೋದು ಅಂತ ಆ ಥರ ಯೋಚನೆ ಮಾಡೋಲ್ಲ. ಅವನ ಮನಸ್ಸು ಅಷ್ಟು ಎಚ್ಚೆತ್ತಿರುತ್ತೆ ಯಾವಾಗಲೂ, ಮನಸ್ಸು ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತೆ. ಅದಕ್ಕೋಸ್ಕರ ಕೃಷ್ಣ ಸ್ವಲ್ಪವೂ ನಿಧಾನ ಮಾಡದೆ ರಥವನ್ನು 5 ಅಂಗುಲ ಕೆಳಕ್ಕೆ ತಗ್ಗಿಸ್ಬಿಟ್ಟನಂತೆ, ತಗ್ಗಿಸ್ಬಿಟ್ಟ ಅವನು. ಸಂಧೀಯಮಾನಂ ಭುಜಂಗಂ ದೃಷ್ಟ್ವಾ ಕರ್ಣೇನ ಮಾಧವಃ. ಕೃಷ್ಣ ಕರ್ಣನಿಂದ ಬಿಡಲ್ಪಟ್ಟಂತಹ ಆ ಭುಜಂಗಂ, ಭುಜಂಗ ಅಂದರೆ ಹಾವು, ಆ ಸರ್ಪವನ್ನು ನೋಡಿ ಕೃಷ್ಣ ಏನು ಮಾಡಿದಂತೆ, ಆಕ್ರಮ್ಯ ಸ್ಯಂದನಂ ಪದ್ಭ್ಯಾಂ ಬಲೇನ ಬಲಿನಾಂ ವರಹ. ಬಲಿನಾಂ ವರಹ, ಶಕ್ತರಲ್ಲಿ ಶಕ್ತ, ಅತ್ಯಂತ ಶಕ್ತಿ ಇರುವಂತಹ ಕೃಷ್ಣನು ಪದ್ಭ್ಯಾಂ ತನ್ನ ಕಾಲಿನ ಬಲದಿಂದ, ತನ್ನ ಕಾಲಿನ ಬಲವನ್ನು ಪಾದವನ್ನು, ಪದ್ಭ್ಯಾಂ ಅಂದರೆ ಪಾದಗಳಿಂದ, ಆಕ್ರಮ್ಯ ಸ್ಯಂದನಂ ರಥವನ್ನೆಲ್ಲ ಕಾಲಿನಿಂದ ಹೀಗೆ ಆಕ್ರಮಿಸಿ ಅಂದರೆ ಅದರ ಮೇಲೆ ತನ್ನ ಕಾಲಿನ ಒತ್ತಡವನ್ನು ಹಾಕಿ, ಅವನೇನು ಒಂದು ಪಾದದಿಂದಲೇ ಇಡೀ ಪ್ರಪಂಚವನ್ನು ಅಳದವನಲ್ವೇ, ಒಂದು ಲೋಕಗಳನ್ನೇ ಅಳದವನಲ್ವೇ ಅವನು, ಹಾಗೆ ಅವನು ಅಂದರೆ ಆ ತಂತ್ರವನ್ನು ಉಪಯೋಗಿಸ್ದ ಅಂತ. ತನ್ನ ಪಾದಗಳಿಂದ ಆ ರಥವನ್ನು ಜೋರಾಗಿ ಒದ್ದು ಬಿಟ್ಟಿದ್ದಾನೆ ಅಂದರೆ ಕೆಳಕ್ಕೆ ಅದನ್ನು ಅಹುಕ್ಬಿಟ್ಟ ಅವನು, ಒಂದೇ ಸಲಕ್ಕಾಗಬೇಕದು. ಅವಗಾಢೇ ರಥೇ ಭೂಮೌ ಜಾನುಭ್ಯಾಂ ಅಗಮನ್ ಹಯಾಹ. ಹೀಗೆ ಒಂದೇ ಸಲಕ್ಕನ್ನು ಒತ್ತಿದಾಗ ಮುಗ್ಗರಿಸ್ದಂಗೆ ಆಗ್ಬಿಟ್ಟು ಆ ರಥ ಅಲುಗಾಡ್ಬಿಡ್ತು. ಹೀಗೆ ಒಂದೇ ಸಲಕ್ಕೆ ಇವನ ಕಾಲಿಂದ ಹೀಗೆ ಜೋರಾಗಿ ಪಾದಗಳಿಂದ ಅಮುಕಿದ್ದರಿಂದ ಒಂದೇ ಸಲಕ್ಕೆ ಮಾಡಿಬಿಟ್ಟ ಅದನ್ನು. ಹಾಗಾಗಿ ಏನಾಗೋಯ್ತು ಅಂದರೆ ಆ ರಥ ಹೀಗಾದಾಗ ಕುದುರೆಗಳಿಗೆ ಹಯಾಹ, ಕುದುರೆಗಳಿಗೆ ಏನಾಗ್ಬಿಡ್ತು ಅಂದರೆ ಜಾನುಭ್ಯ ಮಂಡಿ ಮೇಲೆ ಕುಸ್ತ್ಕೊಂಡ್ಬಿಟ್ಟುವಂಥವು, ಮಂಡಿ ಭೂಮಿಗೆ ಕುಸ್ತ್ಬಿಡ್ತು ಅಂದರೆ ಮಂಡಿ ಮಡ್ಚ್ಕೊಂಡ್ಬಿಡ್ತು ಆ ಕುದುರೆಗಳದ್ದು. ಸಹಜವಾಗಿ ಹಾಗೆ ಮಂಡಿ ಮಡ್ಚಿದ ತಕ್ಷಣ ಏನಾಗ್ಬಿಡುತ್ತೆ ಕುದುರೆಗೆ, ಅದು ಎತ್ತರ ಕಡಿಮೆ ಆಗ್ಬಿಡುತ್ತೆ ಸಹಜವಾಗೇನೆ. ಕುದುರೆಗಳು ಮಂಡಿಗೆ ಹೋಗ್ಬಿಟ್ರೆ ಏನಾಗುತ್ತೆ, ಮಂಡಿ ಮೇಲೆ ಕೂತಂಗೆ ಆಗ್ಬಿಟ್ರೆ ಆವಾಗ ರಥ ತಗ್ಗಿಬಿಡುತ್ತೆ ಅದರ ಮಟ್ಟ ಎತ್ತರ. ಹಾಗೆ ಅದು ತಗ್ಗಿದ ತಕ್ಷಣ ಏನಾಗ್ಬಿಡ್ತು ಅಂದರೆ ತತಃ ಶರಹ ಸೋ ಅಭ್ಯಹನ್ ಕಿರೀಟಂ ತಸ್ಯ ಧೀಮತಃ. ಹಾಗಾಗಿ ಏನಾಯಿತು ಅಂದರೆ ತತಃ ಶರಹ ಆ ಬಾಣ ಏನು ಮಾಡಿಬಿಡ್ತು, ಸಹ ಶರಹ ಆ ಬಾಣ ಕಿರೀಟಂ, ಕಿರೀಟ ಅರ್ಜುನನ ಕಿರೀಟವನ್ನು, ತಸ್ಯ ಧೀಮತಃ ಆ ಧೀರನಾದ ಅರ್ಜುನನ ಕಿರೀಟಕ್ಕೆ ಹೊಡೆದು ಬಿಡ್ತದ್ದು. ಯಾಕೆಂದರೆ ಎತ್ತರ ಚೂರು ಕೆಳಕ್ಕೆ ಹೊರಟೋಗ್ಬಿಡ್ತು, ಕುತ್ತಿಗೆ ಹೋಗಬೇಕಾದ್ದು ಅವನು ಒಂದು 5 ಅಂಗುಲದಷ್ಟು ಹಿಂಗೆ ಇಳಿಸ್ಬಿಟ್ಟ, ಅದು ಕಿರೀಟಕ್ಕೆ ಹೊಡೆದು ಬಿಡ್ತು. ಕಿರೀಟಕ್ಕೆ ಹೊಡೆದ ತಕ್ಷಣ ಏನಾಗ್ಬಿಡ್ತು ಅಂದರೆ ಕುಮಾರವ್ಯಾಸನಲ್ಲೂ ಅದೇನೆ ವ್ಯಾಸದಲ್ಲಿ ಇರೋ ಹಾಗೇನೆ, ಸರ್ಪಾಸ್ತ್ರ ಕಾತುರಿಂದ ಬರ್ತಾ ಇದೆ. ಆ ಸರ್ಪಾಸ್ತ್ರಕ್ಕೆ ತಾನೇನು ಮಾಡಬೇಕು ಅಂತ ಗೊತ್ತಿರುವಂಥ ಸರ್ಪಾಸ್ತ್ರ ಅದು, ಯಾಕೆಂದರೆ ಸೇಡು ತೀರಿಸ್ಕೊಳ್ಳೋದು ಬರ್ತಾ ಇರುವಂಥ ಸರ್ಪಾಸ್ತ್ರ ಅದು ನಿಜ. ಆದರೆ ಹತ್ರ ಬಂದಾಗ ಆ ಸರ್ಪಾಸ್ತ್ರಕ್ಕೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಹತ್ರ ಬಂದ ಮೇಲೆ
ಎಂಥ

ಒಳ್ಳೆಯ ನೀನು ಚಾಲಕ ಡ್ರೈವರ್ ಅಂತ ಅಂದ್ಕೊಂಡ್ರು, ತೀರ ಹತ್ರ ಇದ್ದ ಸ್ಕೂಟ್ರು ಇನ್ನೊಂದು ಅಡ್ಡ ಬಂದ್ಬಿಟ್ರೆ ಏನಾಗುತ್ತೆ, ಬ್ರೇಕ್ ಹಾಕೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ಚಕ್ಕನ್ ಬ್ರೇಕ್ ಹಾಕ್ತಾನೆ ಅಂದ್ಕೊಂಡು ನಿಂತ್ಕೋಬೇಕದು. ಆ ರೀತಿ ಸರ್ಪ ಹತ್ರ ಬಂದ್ಬಿಟ್ಟಿದೆ, ಇವನು ಎತ್ತರವನ್ನ ಕಡಿಮೆ ಮಾಡಿದ ಅದು ಗೊತ್ತೇ ಆಗ್ಲಿಲ್ಲ, ಅದು ಕಾತರದ ಮೇಲೆ ಅವಸರನ್ನ ಬಂದ್ಬಿಟ್ಟಿದೆ. ಅವನ ತಲೆ ಕೂದಲಿನ ಸಮೀಪ ಬಂದ್ಬಿಡ್ತು, ಸರ್ಪಾಸ್ತ್ರ ಅವನ ಕಿರೀಟ ಹೊಡೆದು ಬಿಡುತ್ತಂತೆ. ಅದ್ಭುತವಾದ ದೃಶ್ಯ, ನಡೆಯುತ್ತೋ ಬಿಡುತ್ತೋ ಸಹಜವೋ ವಾಸ್ತವೋ ಅನ್ನೋದು ಬೇರೆ, ಅದ್ಭುತವಾದ ಕಲ್ಪನೆ. ಆವಾಗ ಹೊಡೆದಾಗ ಆ ಹೊಡೆದಕ್ಕೆ ಕಿರೀಟ ಇವನಿಗೇಟಾಗಿಲ್ಲ, ಕಿರೀಟಿಗೇಟಾಗ್ಬಿಡ್ತು. ಕಿರೀಟಗಳನ್ನೆಲ್ಲ ಅಲ್ಲ ಜೋಡಿಸಿದ್ರಲ್ಲ ಕುಣಿಕೆಗಳು, ಅಲ್ಲೆಲ್ಲ ಮೇಲ್ಗಡೆ ಕುಣಿಕೆ ಇಟ್ಟುಬಿಟ್ಟು ಕಿರೀಟ ಬೇರೆ ಅಲಂಕಾರಗಳು ಎಲ್ಲ ಇರುತ್ತೆ, ಅದನ್ನು ಹುಕ್ ತರ ಹಾಕಿರುತ್ತೆ, ಅದೆಲ್ಲ ಲಟ್ ಲಟ್ ಲಟ್ ಅಂತ ಆ ಹೊಡೆದಕ್ಕೆ ಮುರಿದೇ ಹೋಗ್ಬಿಡ್ತು. ಮುರಿದು ಬಿಟ್ರೆ ಆ ಕಿರೀಟ ಸಾಮಾನ್ಯವಾದ ಕಿರೀಟವೇ ಅರ್ಜುನನ ಕಿರೀಟ, ಅದು ವಜ್ರ ಮಾಣಿಕ್ಯ ಅದು ಇದು, ಅದನ್ನು ನಾವು ವಜ್ರ ಖಚಿತ ಅಂತೀವಿ, ರತ್ನ ಖಚಿತ ಅಂತೀವಿ, ಅಂದ್ರೆ ಕೂರಿಸಿರೋದು ಅಂತ. ಆ ವಜ್ರ ಮಾಣಿಕ್ಯ ಎಲ್ಲ ಹೊರಗಡೆ ಬಂದ್ಬಿಡ್ತು, ಪುಡಿ ಪುಡಿಯಾಗಿ ಉದುರ್ಬಿಟ್ವೆ. ಅವು ದೂರದಿಂದ ಹೆಂಗೆ ಕಾಣಿಸ್ತಿದೆ ಅಂದರೆ, ಈಗ ನಮ್ಮ ಸ್ಟೇಡಿಯಮ್ಮಲ್ಲಿ ಕ್ರಿಕೆಟ್ ಆಟವನ್ನು ಇಂಥದ್ದು ನೋಡಿದಾಗ ಅದು ಕೆಲವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ಟಿ ವಿನಲ್ಲಿ ನೋಡಬೇಕಾದ್ರೆ ಎಲ್ಲವನ್ನು ಹತ್ತಿರದಿಂದ ತೋರಿಸ್ತಾರೆ, ಬಾಲು ಕಾಣಿಸುತ್ತೆ, ಅದು ಬ್ಯಾಟ್ಗೆ ಟಚ್ ಆಯಿತೋ ಸ್ಪರ್ಶಿಸ್ತೋ ಇಲ್ವೋ, ನೆಲಕ್ಕೆ ಹೊಡೀತೋ, ಅವ್ನು ಕ್ಯಾಚ್ ಮುಂಚೆ ಹಿಡಿದ್ನೋ, ನೆಲಕ್ಕೆ ಹೊಡೆದ ಮೇಲೆ ಹಿಡಿದ್ನೋ, ಆ ದಾರದ ಮೇಲೆ ಬಿತ್ತೋ ಚೆಂಡು ಅಥವಾ ಆ ಕಡೆ ಬಿತ್ತೋ, ಹತ್ತು ಸಲ ತೋರಿಸ್ಬಿಟ್ಟು ಅದನ್ನು ಇದು ಸಿಕ್ಸರು ಫೋರು ಎಲ್ಲ ತೋರಿಸ್ತಾರೆ. ಅಷ್ಟೆಲ್ಲ ಕಾಣೋದು ನಮಗೆ ಇಲ್ಲಿ ನೋಡೋದ್ರಿಂದ, ಯಾಕೆಂದರೆ ಕ್ಯಾಮರಾಯಿಂದ ಅದನ್ನು ಹತ್ತಿರ ಮಾಡಿ ತೋರಿಸಿರೋದ್ರಿಂದ. ಅದೇ ನಾವು ಅಲ್ಲಿ ನೋಡಿಬಿಟ್ರೆ ಸ್ಟೇಡಿಯಮಲ್ಲಿ ಅಷ್ಟೆಲ್ಲ ಗೊತ್ತೇ ಆಗೋದಿಲ್ಲ, ಬಾಲ್ ಹತ್ತಿರ ಹೋಯ್ತೋ ವಿಕೆಟ್ ಬಿದ್ದೋಯ್ತೋ ಹೆಂಗೆ ವಿಕೆಟ್ ಯಾವಾಗ ಬಿತ್ತು ಅಂತ ಅನಿಸುತ್ತೆ. ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದ್ರೆ ಆ ದೂರಕ್ಕೆ ಗೊತ್ತಾಗೋದಿಲ್ಲ, ಟಿ ವಿಯಲ್ಲಿ ನೋಡಿದಂಗಲ್ಲ. ಹಾಗಾಗಿ ಅಲ್ಲಿ ಆ ಕಿರೀಟಕ್ಕೆ ಹೊಡೆದಿದ್ದು ದೂರದಲ್ಲಿ ನೋಡೋರಿಗೆ ತಲೆಗೂದಲ್ ಸಮೀಪ ಬಂದಿದೆ, ಕಿರೀಟಕ್ಕೆ ಹೊಡೆದು ಬಿಟ್ಟಿದೆ, ಆ ವೇಗ ಬೇರೆ, ಅವರುಗಳಿಗೆ ಅವನು ತಲೆ ಹೊಡೀತು ಅಂತಲೇ ಅಂದ್ಕೊಂಡಿದ್ದಾರೆ. ಆ ವಜ್ರ ಮಾಣಿಕ್ಯ ಅದೆಲ್ಲ ಇದ್ದಿದ್ದು ಅಲ್ಲ, ಮುರಿದು ಮುರಿದು ಲಟ್ ಲಟ್ ಅಂತ ಮುರಿದು ಬಿಟ್ಟು ಅವೆಲ್ಲ ಪಟ ಪಟ ಪಟ ಪ ಉದುರು ಬಿದ್ದುಬಿಟ್ರೆ ದೂರದಿಂದ ಮಿದುಳಿನ ಚೂರುಗಳು ಬಿದ್ದಂಗೆ ಅನಿಸ್ತಾ ಇದೆ, ಅದು ಅವನು ಮಿದುಳಿನ ಚೂರು ಬಿದ್ದಂಗೆ ಅನಿಸ್ತಾ ಇದೆ ಅಂತೆ. ದೂರದಿಂದ ನೋಡ್ತಿದ್ದ ಭೀಮ ಮೊದಲಾದವರು, ಅಯ್ಯೋ ಹೋಯ್ತೇ ಹೋಯ್ತು, ಸಂಪೂರ್ಣ ನಾಶವಾಗಿ ಹೋಯ್ತು, ಅರ್ಜುನನ ತಲೆ ನೆಲಕ್ಕೆ ಬಿದ್ದೇ ಹೋಯ್ತು, ಆ ಕಿರೀಟ ಹರೋಗಿದ್ದಕ್ಕೆ ಹಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಮ್ಮ ಆಟ ಮುಗೀತು, ಇಲ್ಲಿಗೆ ನಮ್ಮ ಕಥೆ ಮುಗಿಯಿತು ಅಂತ ಅಂದ್ಕೊಂಬಿಟ್ಟು ಕಿರ್ಚಿಬಿಟ್ರು. ಓ ಅಂತ ಅಂದ್ಬಿಟ್ಟು ಅಯ್ಯೋ ದುಃಖ ಪಡ್ತೇ. ಅದಕ್ಕೆ ಅರ್ಜುನಿಗೆ ಇಂತಹ ಪರಿಸ್ಥಿತಿ ಬಂದಮೇಲೆ ನಾವು ಬದುಕಿದೀವಲ್ಲ, ಇನ್ನೂ ನಮ್ಮ ಪ್ರಾಣ ಇನ್ನೂ ಉಳ್ಕೊಂಡಿದೆಯಲ್ಲ, ಏನ ನ್ಯಾಯ ಇದು, ನಾವು ಯಾತಕ್ಕೆ ಬದುಕಬೇಕು ಅಂದ್ಬಿಟ್ಟು ಜೋರಾಗಿ ಕಿರ್ಚಾಟ. ದ್ರೌಪದಿ ಮೊದಲಾದವರೆಲ್ಲರದು ಶಿಬಿರಗಳೇನಿವೆ, ತುಂಬ ದೂರ ಏನಿಲ್ಲ, ಅದು ಸುಮಾರು ದೂರದಲ್ಲಿರುತ್ತೆ. ಯಾರೋ ಹೋಗ್ಬಿಟ್ಟು ಏನೋ ಕೂಗ್ತಿದ್ದಾರೆ, ಕೇಳಿಸೇ ಕೇಳಿಸುತ್ತೆ, ಅಯ್ಯೋ ಜೋರಾಗಿ ಕೂಗ್ತಾ ಅರ್ಜುನ ಅರ್ಜುನ್ ಕತೆ ಮುಗೀತು ಅಂತ ಈ ಥರ. ಅಥವಾ ಇನ್ಯಾರೋ ಒಬ್ರು ಬಂದು ಓಡಿಯೂ ಹೇಳಿಯೂ ಇರ್ಬೋದು, ಎರಡೂ ಆಗಿದೆ. ಯಾಕಂದ್ರೆ ಅಷ್ಟು ಜೋರಾಗಿ ಕೂಗಿದಾಗ ಕೇಳಿಸ್ಬಿಟ್ಟಿದೆ, ದ್ರೌಪದಿ ಕೇಳಿಸ್ಬಿಡ್ತು. ಧರ್ಮರಾಜ ಪೆಟ್ಟಾಗಿ ಅವನು ಏಟು ತಿಂದು ಬೇರೆ ಇದ್ನಲ್ಲ ಅಲ್ಲಿ, ಅವನಿಗೂ ಕೇಳಿಸ್ಬಿಡ್ತು. ತಕ್ಷಣ ದ್ರೌಪದಿ ಅರ್ಜುನ ಹೋದ ಅಂತ ಅಂದ್ಕೊಂಡು ವಿಷ ತಗೊಂಡು ಕುಡಿಯೋಕೆ ಸಿದ್ಧಳಾಗ್ಬಿಟ್ಲಂತೆ. ಅರ್ಜುನನ ಕಥೆ ಮುಗಿಯಿತು, ನಾವು ಯಾಕೆ ಇರಬೇಕು ಅಂತ ದ್ರೌಪದಿಗೆ ಎಷ್ಟೇ ಆಗಲಿ ಅರ್ಜುನ ಅಂದ್ರೆ ವಿಶೇಷವಾದ ಪ್ರೀತಿ ಅವಳಿಗೆ. ಒಂದು ಕಾರಣ ಸಹಜವಾದದ್ದೇ, ಏನೇ ಆಗಲಿ ಆ ಮದುವೆಯ ಪಣದಲ್ಲಿ ಆ ಬಿಲ್ಲನ್ನು ತಗೊಂಡು ಎತ್ತಿ ಹೆದೆ ಕಟ್ಟಿ ಬಾಣ ಬಿಟ್ಟು ಆ ತಿರುಗುತ್ತಿದ್ದ ಮೀನನ್ನು ಹೊಡೆದು ಅವಳನ್ನು ಗೆದ್ದವನು ಅರ್ಜುನ. ನಿಜವಾಗಿ ಅವಳನ್ನು ಗೆದ್ದವನು ಅವನು. ಆಮೇಲೆ ಸರಿ, ಭೀಮ ಅಂದರೆ ಅವಳಿಗೆ ಬಹಳ ಪ್ರೀತಿ, ಯಾಕಂದರೆ ಕಷ್ಟಕ್ಕಾದವನು ಅವನು, ಇದೆಲ್ಲ ಬೇರೆ. ಆದರೆ ಅದೊಂದಿದೆ, ಎಲ್ಲರ ಬಗ್ಗೆನೂ ಇದೆ ಪ್ರೀತಿ ಇಲ್ಲ ಅಂತಲ್ಲ. ಹಿಮಾಲಯಕ್ಕೆ ಹೋದಾಗ ಒಬ್ಬರಾದ್ಮೇಲೆ ಒಬ್ರು ಬಿದ್ದು ಹೋಗ್ಬಿಡ್ತಾರೆ, ಮೊದಲು ಬೀಳೋವಳೆ ದ್ರೌಪದಿ. ಭೀಮ ಕೇಳ್ತಾನೆ ಧರ್ಮರಾಜನ, ಅವನು ಹಿಂದೆ ನೋಡದೆ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಯಾಕೆ ಬಿದ್ದಲು ಅವಳು ಅಂತಂದರೆ, ಐದು ಜನರನ್ನು ಮದುವೆ ಆಗಿದ್ಲು ನಿಜ, ಅದೇ ಅರ್ಜುನ ಅಂದರೆ ವಿಶೇಷವಾದ ಪ್ರೀತಿನ ತೋರಿಸ್ತಿದ್ಲಪ್ಪ, ಆ ಪಕ್ಷಪಾತಕ್ಕೆ ಅವಳು ಬಿದ್ದಲು ಅಂತಂದಿದ್ದ. ಅದು ಸರಿಯೋ ತಪ್ಪೋ ವಾದ ವಿವಾದ ಆಮೇಲೆ ಪ್ರಶ್ನೆ. ಹಾಗಿದೆ, ಈ ಸುದ್ದಿಯನ್ನು ಕೇಳಿದ ದ್ರೌಪದಿ ವಿಷವನ್ನು ಕುಡಿಯೋದಕ್ಕೆ ಸಿದ್ಧಲಾದ್ಲು, ಒಂದು ವಿಷದ ಸಣ್ಣ ಪಾತ್ರೆನೋ ಏನೋ ಇಟ್ಕೊಂಡು. ಈ ಕಡೆ ಧರ್ಮರಾಜ ಮೆಲ್ಲಗೆ ಒಂದು ಚಿಕ್ಕ ಕತ್ತಿ ಇಟ್ಕೊಂಡಿದ್ದಂತೆ, ಅವನು ಯಾವಾಗಲೂ ಅದು ಸಿದ್ಧವಾಗಿ ಇಟ್ಕೊಂಡಿದ್ದಂಗೆ ಕಾಣುತ್ತೆ, ತಮ್ಮಂದ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ತನ್ನನ್ನು ತಾನು ಕೊಂದ್ಕೊಂಡ್ಬಿಡ್ಬೇಕು ಅಂತ. ಅವನು ಚಿಕ್ಕ ಕತ್ತಿಯನ್ನು ಅವನು ತೆಗೆದ, ಸದ್ಯ ಸಿನಿಮಾದಲ್ಲಿ ತೋರಿಸೋ ಹಂಗೇನೆ. ಆ ಕ್ಷಣಕ್ಕೆ ದೂತರು ಬಂದುಬಿಟ್ರಂತೆ,
ಒಂದು ಸುದ್ದಿ ಹೋಗಿರ್ತೇವೆ ಅರ್ಜುನ್ಗೆ ಏಟ್ ಬಿತ್ತು ಅಂತ ಬಂದಿರ್ತೇನೆ ಗೊತ್ತು, ಹಂಗಾಗಿಲ್ಲ ಅನ್ನೋದನ್ನು ಒಬ್ರು

ಒಂದು ಹೇಳ್ಬೇಕಲ್ಲ, ಇಲ್ದ್ರೆ ಅದೇ ನಂಬಿಡ್ತಾರೆ. ಅದಕ್ಕೆ ಆ ದೂತರು ಬಂದ್ಬಿಟ್ಟು ಹೇಳಿದಂತೆ, ಸ್ವಾಮಿ ಮಹಾರಾಜ ಯೋಚನೆ ಮಾಡಬೇಕಾಗಿಲ್ಲ, ಶ್ರೀ ಕೃಷ್ಣ ಪರಮಾತ್ಮ ರಥವನ್ನ ನೆಲೆ ಕುಸಿಯೋ ಹಾಗೆ ಒತ್ತಿ ಬಿಟ್ಟ. ಒದ್ದಿದ್ದು ನಿಜ, ರಥಕ್ಕೆ ಒತ್ತು ಬಿಟ್ಟ. ಒತ್ತಿದ್ರಿಂದ ರಥ ನೆಲೆ ಕುಸಿದು ಬಿಡ್ತು, ಹಾಗಾಗಿ ಅರ್ಜುನನ ತಲೆಗೆ ಬಾಣ ಬೀಳಲಿಲ್ಲ, ಸರ್ಪಾಸ್ತ್ರ ಅದಕ್ಕೆ ಬೀಳಲಿಲ್ಲ, ಅವನ ಕಿರೀಟದ ಮೇಲೆ ಬಿತ್ತು. ಹಾಗೆ

ಸರ್ಪಾಸ್ತ್ರದ ಗುರಿ ತಪ್ಪಿತು ಅಂತ ಗೊತ್ತಾದ ತಕ್ಷಣ ಎಲ್ರಿಗೂ ಸಮಾಧಾನ ಆಯಿತು. ಈ ಕಡೆ ಸರ್ಪಾಸ್ತ್ರ ಏನು ಮಾಡ್ತು, ಯಾಕೆಂದರೆ ಇದು ಮಾಮೂಲಿ ಸರ್ಪ ಅಲ್ಲ, ಇದು ಅರ್ಜುನನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಬಂದಿರುವಂಥ ಸರ್ಪಾಸ್ತ್ರ. ಅದಕ್ಕೋಸಾಗಿ ತನ್ನ ಗುರಿ ತಪ್ಪಿದ್ದನ್ನು ನೋಡಿ ಕೋಪ ಬಂದುಬಿಡ್ತು. ಅದಕ್ಕೆ ಕರ್ಣನ ಹತ್ರ ವಾಪಸ್ ಬಂದುಬಿಡ್ತು. ವಾಪಸ್ ಬಂದು ಹೇಳ್ತಾ ಇದೆಯಂತೆ, ಕರ್ಣ ಸರಿಯಾಗಿ ಹೂಡದೇನೆ ನನ್ನನ್ನು ಹಾಳು ಮಾಡಿಬಿಟ್ಟೆ, ಕೆಲಸನ ಮಾಡು, ಈಗ ಇನ್ನೊಂದು ಸಲ ಬಂದಿದ್ದೀನಿ ನಾನು, ಹುಡು ಈಗ ಮತ್ತೆ ಹೂಡು ಬಿಲ್ಲಿಗೆ, ಬಿಡು ಅದನ್ನು ಬಾಣವನ್ನು ನನ್ನ ಅಂತ ಬಂತಂತೆ. ತೋಡು ತೋಡು ಇನ್ನೊಮ್ಮೆ ಎನ್ನನು, ಎಷ್ಟು ಚೆನ್ನಾಗಿ ಹೇಳ್ತಾನೆ, ತೋಡು ತೋಡು ತಗೊಳ್ಳೋ ಬಿಡೋ ಇನ್ನೊಂದು ಸಲ ನನ್ನನ್ನು ಎನ್ನನು, ಅಕ್ಕಟ ಕೆಡಿಸಿದೆಯಲ್ಲ ರಾಜಕಾರ್ಯವ, ಅಂಥ ದೊಡ್ಡ ಕೆಲಸವನ್ನು ಹಾಳು ಮಾಡಿಬಿಟ್ಟಿಯಲ್ಲ, ಸರಿಯಾಗಿ ಗುರಿ ಹಿಡಿದೆ, ಈಗಲಾದರೂ ಪರವಾಗಿಲ್ಲ ಇನ್ನೊಂದು ಸಲ ತೋಡು. ಅರ್ಜುನ ಎಲ್ಲಿ 14 ಲೋಕಗಳಲ್ಲಿ ಎಲ್ಲಡಗಿದ್ರು ನಾನು ಬಿಡೋದಿಲ್ಲ ಅವನನ್ನು, ನಾನು ಮುಗಿಸ್ಬಿಡ್ತೀನಿ, ಅವನು ತಿಂದು ಹಾಕ್ಬಿಡ್ತೀನಿ ಅವನನ್ನು, ಬಿಡು ನನ್ನನ್ನು ನೀನು ಅಂತ ಹೇಳಿ. ಅದಕ್ಕೆ ಬಹುಶಃ ಒಬ್ರು ಬಾಣ ಬಿಟ್ಟರೆ ಮಾತ್ರ ಹೋಗಕ್ಕೆ ಸಾಧ್ಯ, ತಾನೇ ತಾನು ಹೋಗೋಕ್ಕಾಗಲ್ಲೇನೋ. ಅದಕ್ಕೆ ಕರ್ಣನಿಗೆ ಆಶ್ಚರ್ಯ ಆಯಿತು, ಅಲ್ಲ ಬಾಣ ಬಿಡ್ತೀನಿ ನಾನು, ಗುರಿ ಕಟ್ಟಿ ಬಿಡ್ತೀನಿ, ಸರಿ ಗುರಿ ಕಡೆ ಬಾಣ ಹೋಗುತ್ತೆ ಅದೆಲ್ಲ ಕಂಡಿದ್ದೀನಿ, ಇದು ಬಾಣವೇ ವಾಪಸ್ ಬಂದ್ಬಿಟ್ಟು ನನ್ನನ್ನು ಇನ್ನೊಂದ್ಸಲ ಬಿಡೋ ಅಂತ ಕೇಳುವಂಥ ಬಾಣವನ್ನು ನಾನು ಕಂಡೇ ಇಲ್ವಲ್ಲ, ನಾನು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಇದನ್ನು ಅಂದ್ಬಿಟ್ಟು ಕೇಳ್ತಾನೆ. ಈ ಸರ್ಪ ನೀನೇನು ವಿಶೇಷ, ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಸರ್ಪ ಹೇಳುತ್ತಂತೆ, ನಾನು ಅಶ್ವಸೇನ, ಹಾವುಗಳ ಒಡೆಯ ನಾನು, ನಾನು ಇಂದ್ರನ ಕಾಂಡವ ವನದಲ್ಲಿ ಆ ಕಾಡಿನಲ್ಲಿ ಇದ್ದೆ, ಕೃಷ್ಣಾರ್ಜುನರು ಸೇರಿಕೊಂಡು ಅಗ್ನಿಗೋಸ್ವಾಗ ಅಗ್ನಿ ಬಂದು ಕೇಳ್ಕೊಳ್ಳುತ್ತೆ, ನನಗೆ ಹೊಟ್ಟೆಯ ಸಮಸ್ಯೆ ಇದೆ, ಅದಕ್ಕೆ ಬ್ರಹ್ಮ ಹೇಳಿದಾನೆ ಕಾಂಡವನ್ನು ನೀನು ನುಂಗಿಬಿಟ್ರೆ ಅದರಲ್ಲಿರೋ ಮೂಲಿಕೆಗಳು, ಬೇರೆ ಬೇರೆ ಔಷಧೀಯ ಮೂಲಿಕೆಗಳು ಸಸ್ಯಗಳು ಇವೆ, ಅದರಿಂದ ನಿನಗೆ ಹೊಟ್ಟೆ ಸರಿ ಹೋಗುತ್ತೆ ಅಂತ. ಯಾಕೆಂದರೆ ಒಬ್ಬ ರಾಜ ಒಂದು 100 ಯಜ್ಞವನ್ನು ಮಾಡಿ ಅದರ ತುಪ್ಪವನ್ನೆಲ್ಲ ತಿಂದು ತಿಂದು ಅಜೀರ್ಣ ಆಗಿಬಿಟ್ಟಿರುತ್ತೆ ಅಗ್ನಿಗೆ ಅನ್ನೋದು ಹಿನ್ನೆಲೆ. ಹಾಗಾಗಿ ಕಾಡನ್ನು ಸುಟ್ಟಾಗ ನಾನು ತಪ್ಪಿಸ್ಕೊಳಕ್ಕೆ ಹೋದೆ, ಆದರೆ ಪಾಪಿ ಅರ್ಜುನ ಏನು ಮಾಡ್ದ, ನಮ್ಮ ಕುಟುಂಬದವ್ರನ್ನೂ ನಾಶ ಮಾಡ್ದ, ತಕ್ಷಕ ಒಬ್ಬ ತಪ್ಪಿಸ್ಕೊಂಡು ಹೋಗಿರ್ತಾನೆ, ಆದರೆ ಅರ್ಜುನ ನನ್ನನ್ನು ಬಾಲವನ್ನು ತುಂಡು ಮಾಡಿಬಿಟ್ಟ, ಅರ್ಧಕ್ಕೆ ತುಂಡು ಮಾಡ್ದ, ಅವನ ಮೇಲೆ ಸೇಡು ತೀರಿಸ್ಕೋಬೇಕು, ಅವನನ್ನು ಕೊಲ್ಲಬೇಕು ಅನ್ನೋದು ನನ್ನಿಷ್ಟ, ಅದಕ್ಕೆ ನಾನು ಬಂದಿದ್ದೀನಿ, ಕರ್ಣ ಇನ್ನೊಂದು ಸಲ ನನ್ನನ್ನು ಪ್ರಯೋಗಿಸು, ಮತ್ತೆ ಹೂಡು ಅಂತ ಕೇಳ್ತು. ಅದಕ್ಕೆ ಕರ್ಣ ಉತ್ತರ ಕೊಡ್ತಾನೆ, ನೋಡಿ ವ್ಯತ್ಯಾಸವೇ ಆಗೋದಿಲ್ಲ ಅವನ ಸ್ವಭಾವ, ಅದು ಮಾತ್ರ ದೊಡ್ಡತನ, ಒಂದು ಮಾತು ಕೊಟ್ಟಮೇಲೆ ಮುಗೀತು, ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು, ಆಯಿತು, ನಿಂದೇನೋ ಒಂದು ಉದ್ದೇಶ ಇದೆ ಸರಿ, ಆದರೆ ನನ್ನ ಧರ್ಮ ಬೇರೆ, ನನ್ನ ನಿಯಮ ಬೇರೆ, ನನ್ನ ರೀತಿ ಬೇರೆ, ನಾನು ನಿನ್ನನ್ನು ಅಂದರೆ ಬಾಣವನ್ನು ಮತ್ತೊಮ್ಮೆ ತೊಡೋದಿಲ್ಲ, ಮುಗೀತು ಅಷ್ಟೆ. ಇದನ್ನು ಕೇಳಿದ ಶಲ್ಯನಿಗೆ ಭಾಳ ಕೋಪ ಬಂದ್ಬಿಡ್ತು, ಅಸಮಾಧಾನ ಆಯಿತು, ನಾನು ಹೇಳಿದರೂ ಕೇಳಲಿಲ್ಲ, ಅವನು ಆ ಸರ್ಪ ಬಂದು ಹೇಳಿದರೂ ಕೇಳಲ್ಲ, ಈ ನಿನಗೆ ದುರ್ಯೋಧನನ ಬಗ್ಗೆ ಆಸಕ್ತಿ ಇದೆಯೋ, ಅವನು ಒಳ್ಳೇದಾಗಲಿ ಅಂತಿದೆಯೋ, ಅಥವಾ ಶತ್ರುಗಳ ಜೊತೆ ಇವನು ಕೈ ಕೈ ಮಿಲಯಿಸಿದಾನು ಅಂತ, ಅದಕ್ಕೆ ಕೋಪ ಬಂದ್ಬಿಡ್ತು. ತನ್ನ ಮಾತು ನಡೆಸಲಿಲ್ಲ ಅನ್ನೋದು ಕೋಪ, ಅವನು ಹೇಳಿದ್ದ ದುರ್ಯೋಧನ ಅಂತ, ನಾನು ಅವನಿಗೆ ಸಾರಥ್ಯ ಮಾಡಬೇಕು, ನನ್ನ ಮಾತು ಕೇಳಬೇಕು, ಇಲ್ಲದ್ರೆ ಬಿಟ್ಟು ಹೋಗ್ತೀನಿ ಅಂದಿದ್ದ. ತೊಡು ತೊಡಲವು ಶರವನು, ತೊಡು ತೊಡಲವು ಶರವು ರಿಪುವನು, ತಡೆ ಗಡಿವೇನು ಎಂದು ಅದೂರುತ್ತದೆ. ಅವರು ನಿನ್ನ ಬಾಣ ಬಂದು ಶತ್ರುವನ್ನು ಸಾಯಿಸ್ತೀನಿ ಅಂತ ಹೇಳ್ತಿದೆ, ನನ್ನನ್ನು ತೊಡೋ ಬಿಡೋ ನನ್ನನ್ನು ಅಂತ ಹೇಳಿದರೆ ನೀನು ಬಿಡ್ತಿದ್ದೀಯಲ್ಲ ಅದನ್ನು, ನಿನಗೇನು ನಿನ್ನ ಒಡೆಯ ದುರ್ಯೋಧನ ಉಳಿಲಿ ಅಂತಿದೆಯೋ ಅಥವಾ ಶತ್ರುಗಳ ಜೊತೆ ಕೈ ಜೋಡಿಸಿದೆಯೋ ನೀನು? ಆಹಾ, ಅವನು ನಿನ್ನನ್ನು ಇಷ್ಟೆಲ್ಲ ಸಲಹೆ ಇದ್ದಕ್ಕೆ ಒಳ್ಳೆ ಉಪಕಾರನೇ ಮಾಡಬೇಕು, ನೀನು ನಿನಗೆ ಅಷ್ಟು ಉಪಕಾರ ಮಾಡ್ದ, ನಿನಗೆ ನಿನ್ನ ಜೊತೆ ಊಟ ಮಾಡ್ದ, ಎಲ್ಲವನ್ನೂ ಮಾಡ್ದ, ಆದರೂ ನೀನು ಅವನಿಗೆ ದ್ರೋಹ ಮಾಡಿದೆಯಲ್ಲಪ್ಪ ಅಂತ ಕೋಪ ಬಂತು, ಬೈತಾನೆ. ಕರ್ಣ ಮನಸ್ಸಲ್ಲಿ ಅಂದ್ಕೋತಾನೆ, ಇಲ್ಲ ಏನೇ ಆಗಲಿ ಅದೆಲ್ಲ ಮಾತು, ನಮ್ಮ ಅಮ್ಮನಿಗೆ ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ, ನಿನ್ನ 5 ಮಕ್ಕಳಲ್ಲಿ ಯಾರನ್ನು ಮುಟ್ಟೋದಿಲ್ಲ, ಅವನಿಗೂ ಅವಳಿಗೂ ಹೇಳಿದ್ದಾನೆ ಮುಗಿಸೇನು ನಿನ್ನ 5 ಅಂತ ಹೇಳಿಬಿಟ್ಟಿದ್ದಾನೆ. ವ್ಯಾಸ ಭಾರತದಲ್ಲಿ ಹಂಗಲ್ಲ, ಇಲ್ಲ ನಾನು ಹೋಗ್ತೀನಿ ಇಲ್ಲ ಅರ್ಜುನ ಹೋಗ್ತಾನೆ, ಒಟ್ಟು ನಿನಗೆ 5 ಉಳಿತಾರೆ ಅಂತ ಹೇಳಿದ್ದ. ಇರಲಿ, ಈಗ ಕೊಟ್ಟು ಮಾತು ತಪ್ಪಿದ್ರೆ ನನ್ನ ಜೀವ ಉಳಿದೇನೆ ಮಾಡೋದೇನು, ಮಾತನ್ನು ಉಳಿಸ್ಕೋಬೇಕು, ಈ ದೇಹ ಅದಕ್ಕೆ ಯಾತಕ್ಕೆ ಬೇಕು, ಬೇಕಾಗಿಲ್ಲ. ಈಗ ದುರ್ಯೋಧನಕ್ಕೆ ನಾನು ಮಾಡ್ತಿಲ್ಲ ಸರಿಯಾಗಿ ಅಂದಮೇಲೆ ಪರವಾಗಿಲ್ಲ, ಅರ್ಜುನನ ಕೋಪಕ್ಕೆ ಈ ದೇಹವನ್ನು ಬಲಿ ಕೊಟ್ಬಿಡ್ತೀನಿ ಅಂದರೆ ನಾನು ಸಾಯ್ತೀನಿ ಅಂದ್ಬಿಟ್ಟು, ಶಲ್ಯ ನಿನ್ನ ಹುಚ್ಚು, ನಾನು ಯಾವತ್ತಾದರೂ ತೊಟ್ಟ ಬಾಣವನ್ನು ತೊಡೋದುಂಟೇನೋ ಇಲ್ಲ ಅಂದ. ಅವನು ಕೋಪ ಬಂದ್ಬಿಡ್ತು, ಕೋಪ ಬಂದು ಅವನು ಕೋಪ ಮಾಡಿಕೊಂಡು ಲಗಾಮನ್ನು ಬಿಸಾಕಿ, ಇವನ ಜೊತೆ ಇವನಲ್ಲಿ ಒಳ್ಳೆ ಗುಣ ಇದೆಯೇ ಸದ್ಗುಣ ಇದೆಯೇ ಒಂದು ಬಿಡಲಿ ಇವನು ಅಂದ್ಬಿಟ್ಟು ಬಿಟ್ಟು ಹೋಗೇ ಬಿಟ್ಟ. ಆ ಸರ್ಪಾಸ್ತ್ರ ಈಗ ಇವನನ್ನು ಪೀಡಿಸಿನ ಪ್ರಯೋಜನವಿಲ್ಲ, ನಾನೇ ಸ್ವಸ

ಸಾಮರ್ಥ್ಯದಿಂದ ಅರ್ಜುನನ ಮುಗಿಸ್ತೀನಿ ಅಂತ ಹೇಳಿ ವಿಷಾಕಾರ್ತ ಮುಂದುಂಬಿಡ್ತು, ತಾನೇ ಬಂದ್ಬಿಡ್ತು. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಇವನು ಯಾರು ಗೊತ್ತೇನೋ, ತಕ್ಷಕನ ಮಗ ಕಣೋ, ಅಲ್ಲಿ ಕಾಂಡವನ್ನು ನಾವು ಸುಡಬೇಕಾದ್ರೆ ತಲೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿತ್ತು, ಕರ್ಣನ ಬತ್ತೆಯೊಳಗೆ ಸೇರಿತ್ತು, ಈಗ ತಾನೇ ಆಕ್ರಮಣ ಮಾಡೋಕೆ ಬರ್ತಾ ಇದೆ, ನೋಡ್ಕೊ ಅದನ್ನ ಅಂದ. ಯೋ ಅಸೌ ತ್ವಯ ಕಾಂಡವೇ ಚಿತ್ರಭಾನು ಸಂತರ್ಪಯಾನೇನ ಧನುರ್ಧರೇಣ, ಯಾವತ್ತು ಯಾವುದನ್ನು ನೀನು ಆವತ್ತು ಹೊಡೆದಿದ್ಯೋ ಅದೇ ಬಂತು, ಅಸ್ಯ ಮಾತಾ ನಿಹತ, ನೀನು ಅದರ ತಾಯಿನೂ ಸಾಯಿಸಿದ್ಯಪ್ಪ, ಅದೇ ಮಾಡಿದ್ದು, ಈಗ ಹೊಡಿ. ಕರ್ಣನ ಬಲ ಅದಕ್ಕಿಲ್ಲ, ಅಂದರೆ ಕರ್ಣ ಬಾಣ ಬಿಟ್ಟಿಲ್ವಲ್ಲ, ಬಲ ಇಲ್ಲ ಅಂದ ತಕ್ಷಣ ಅವನು ಐದು ಬಾಣಗಳನ್ನು ಪ್ರಯೋಗಿಸಿ ತುಂಡು ತುಂಡು ತುಂಡು ಮಾಡಿ ಹಾಕ್ಬಿಡ್ತಾನೆ. ಅಲ್ಲಿಗೆ ಅದರ ಕತೆ ಮುಗಿಯುತ್ತೆ. ಅದನ್ನೇ ಸಂಜಯ ಧೃತರಾಷ್ಟ್ರ ಹೇಳ್ತಾನೆ, ನೋಡಪ್ಪ ಈ ಸರ್ಪಾಸ್ತ್ರ ಇರೋ ತನಕ ನಿಮಗೆ ಜಯಲಕ್ಷ್ಮಿ ಇದ್ಲು ನಿಮ್ಮ ಕಡೆ, ಇದಾದ್ಮೇಲೆ ಅವನ ಜಯಲಕ್ಷ್ಮಿ ಭೂಲಕ್ಷ್ಮಿ ಭಾಗ್ಯಲಕ್ಷ್ಮಿ ದುರ್ಯೋಧನ ಕೈ ಬಿಟ್ಬಿಟ್ರಪ್ಪ ಅಂತ ಹೇಳಿ ಮುಗಿಸ್ತಾನೆ. ಅಲ್ಲಿಗೆ ಮುಂದಿನ ಕಥೆ ನೋಡೋಣ.

0: ಕೇಳುಗರ, ಇದುವರೆಗೂ ಸರ್ಪಾಸ್ತ್ರ ಪ್ರಯೋಗ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
0: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇರೆಗೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕುಸಿದಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲಯನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ.

0: ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 1 ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಿಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿ ಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ

0: ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ. ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆ ಮತ್ತು ಇಲಾಖೆಯ ಸೌಲಭ್ಯಗಳ ಕುರಿತು ಸರಕೂರು ಮತ್ತು HD Kote ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು ಕೇಳುಗರಿ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ಕೃಷಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ HD Kote ಮತ್ತು ಸರಗೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ.
3: ಸರ್, ನಮ್ಮ HD Kote ಮತ್ತು ಸರಗೂರು ತಾಲೂಕಿನಲ್ಲಿ ಏನೊಂದು ಮುಂಗಾರು ಮಳೆಗಳು ಕೂಡ ಪ್ರಾರಂಭ ಆಗಿದೆ, ಹೇಗಿದೆ ಸರ್ ನಮ್ಮ ಒಂದು ತಾಲೂಕಿನ ಒಂದು ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿಸ್ಬೋದು ಸರ್?
4: ಈಗ ತಮಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗೆಲ್ಲ ತಮಗೆ ತಿಳಿದಿರುವ ಹಾಗೆ ಮೈಸೂರು ಚಾಮರಾಜನಗರ ಇಡೀ ರಾಜ್ಯದಲ್ಲೇ ಮೊದಲನೇದಾಗಿ ಹೆಚ್ಚು ಬೇಗ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದು, ಹಾಗೆ ಕೃಷಿ ಚಟುವಟಿಕೆ ಕೂಡ ಬೇಗ ಪ್ರಾರಂಭ ಆಗುತ್ತೆ. ಈಗಾಗಲೇ 2 ಮಳೆ ಆಗಿದೆ. ಎಲ್ಲ ಭೂಮಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ರೈತ ಬಾಂಧವರು. ಕೆಲವು ಕಡೆ ಈಗಾಗಲೇ ಹೊಗೆಸೊಪ್ಪು ನಾಟಿ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಭರಣಿ ಮಳೆಯಲ್ಲಿ ಎಲ್ಲ ರೈತ ಬಾಂಧವರು ನಮ್ಮ ಮುಸ್ಕಿನ ಜೋಳಕ್ಕೆ ಹೆಚ್ಚಾಗಿ ಬೆಳೀಲಿಕ್ಕೆ ಆಸಕ್ತಿ ವಹಿಸಿದ್ದಾರೆ. ಹಾಗೆ ಭೂಮಿ ಸಿದ್ಧತೆ ಆಗಿರೋದ್ರಿಂದ ಹತ್ತಿ ಕೂಡ ಇಲ್ಲಿನ ಪ್ರಮುಖವಾದಂಥ ಬೆಳೆ ಆಗಿದ್ದು, ಅದಕ್ಕೂ ಕೂಡ ಅಗತ್ಯವಾಗಿರ್ತಕ್ಕಂಥ ಬಿತ್ತನೆ ಬೀಜ ಹಾಗೆ ರಸಗೊಬ್ಬರ ದಾಸ್ತಾನನ್ನು ಸಹ ನಮ್ಮ ರಸಗೊಬ್ಬರ ಮಾರಾಟಗಾರರ ಮೂಲಕ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಅಗತ್ಯವಾದ ಬಿತ್ತನೆ ಬೀಜಗಳು ಏನು ಅವಶ್ಯಕತೆ ಇದೆ ರೈತರಿಗೆ ಅದನ್ನು ಕೂಡ ನಾವು ದಾಸ್ತಾನು ಹೆಚ್ಚಿಸಿದ್ದೀವಿ. ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ.
3: ಓಕೆ ಸರ್, ಈಗ ಬಿತ್ತನೆ ಬೀಜಗಳು ಅಂತ ಬಂದಾಗ ಈ ಒಂದು ಇದರ ಒಂದು ಪೂರೈಕೆ ಇರ್ಬೋದು ಮತ್ತು ರಸಗೊಬ್ಬರಗಳ ವಿತರಣೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಬಿತ್ತನೆ ಬೀಜಗಳು ಸರಿಯಾಗಿ ಸಿಗ್ತಾ, ಅದರಲ್ಲೂ ಹತ್ತಿ ಬೀಜಗಳು ಸರಿಯಾದ ಒಂದು ಸೀಡ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಇರ್ತೀವಿ. ಹೇಗಿದೆ ಸರ್ ಇದರ ಒಂದು ಬಿತ್ತನೆ ಬೀಜಗಳ ಪೂರೈಕೆ ನಮ್ಮ ತಾಲೂಕಿನಲ್ಲಿ ಹೇಗೆ, ಅದಕ್ಕೆ ಯಾವ ಥರ ಸಿದ್ಧತೆಯನ್ನು ತಾವು ಮಾಡಿದ್ದೀರಿ ಸರ್?
4: ನಮ್ಮಲ್ಲಿ ಮೊದಲನೇ ಇದು ಹತ್ತಿ ಬೀಜ ಹತ್ತಿ ಬೆಳೆ ಕ್ಷೇತ್ರ ಏನಿದೆ ಆಲ್ಮೋಸ್ಟ್ 30% ಬಂದ್ಬಿಟ್ಟಿದೆ. ಅಂದರೆ ಸುಮಾರು ಮೊದಲು 26,000-27,000 ಹೆಕ್ಟರ್ ಪ್ರದೇಶದಲ್ಲಿದ್ದಂಥ ಹತ್ತಿ ಬೆಳೆ ಈಗ ಕೇವಲ ಒಂದು 6,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ರೈತರು ಅದರಲ್ಲಿ ಹೆಚ್ಚಿನ ಖರ್ಚು ವೆಚ್ಚ, ಆದಾಯ ಕಡಿಮೆ, ಆಳು ಕಾಳುಗಳು ಜಾಸ್ತಿ, ಈ ನೆಲೆಯಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಬೇರೆ ಬೆಳೆಗೆ. ಸ್ವಲ್ಪ ಸುಲಭವಾಗಿರ್ತಕ್ಕಂಥ ಬೆಳೆಗಳಿಗೆ ಅದು ಬದಲಾವಣೆ ಆಗ್ತಾ ಇದೆ. ಪ್ರಮುಖವಾಗಿ ಆ ಏರಿಯಾದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಮುಸ್ಕಿನ ಜೋಳ ಬೆಳೀತಾ ಇದ್ದಾರೆ. ಸೊ ಹತ್ತಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಮುಖ ಮಾರಾಟಗಾರರು ಯಾರಿದ್ದಾರೆ ಅವ್ರಗಳ ಸಭೆ ನಡೆಸಿ ಯಾವುದೇ ಕೊರತೆ ಆಗದೇ ಇದ್ದಾಗೆ ನಾವೆಲ್ಲ ಸಾಕಷ್ಟು ದಾಸ್ತಾನವನ್ನು ಇರಿಸಿದ್ದೀವಿ. ಮುಖ್ಯವಾಗಿ ಪ್ರಮುಖವಾಗಿ ಇಲ್ಲಿ ಕೇಳ್ತಕ್ಕಂಥದ್ದು ಪುಲಿ. ಅದಕ್ಕೆ ಸಾಕಷ್ಟು ದಾಸ್ತಾನು, ಸುಮಾರು 35,000 ಪ್ಯಾಕೆಟ್ 35-40,000 ಪ್ಯಾಕೆಟ್ ಈಗ ಆಲ್ರೆಡಿ ದಾಸ್ತಾನು ಇದೆ. ಬೇಡಿಕೆ ಬಹಳ ಕಡಿಮೆ ಇದೆ. ಅದಕ್ಕೂ ರೇಟ್ ಬಂದು 901 ರೂಪಾಯಿ ಸರ್ಕಾರದಿಂದನೇ ನಿಗದಿಯಾಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ

0: ಆಗಿರ್ತಕ್ಕಂಥದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಮುಖ ಡೀಲರ್ಸ್ಗಳು ಏನಿದ್ದಾರೆ, ಎಸ್ ಟಿ ಕೋಟೆ ಹಾಗೆ ಸರ್ಗೂರು ಭಾಗ ಹ್ಯಾಂಡ್ ಪೋಸ್ಟ್ ಎಲ್ಲ ಕಡೆನೂ ಸಾಕಷ್ಟು ದಾಸ್ತಾನಿದೆ, ಯಾವುದೇ ಸಮಸ್ಯೆ ಇಲ್ಲ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಸುರೇಶ್ ಅವ್ರೆ, ಎಲ್ಲಿಂದ ಮಾತನಾಡ್ತಿದ್ದೀರಾ? ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಸುರೇಶ್ ಅವರೇ?
2: ಪಿಎಂ ಕಿಸಾನ್ ಬಗ್ಗೆ
1: ಹೇಳಿ.
2: ಈಗ ಪಿಎಂ ಕಿಸಾನ್ ಅಲ್ಲಿ ನಮ್ದು ಸರ್ವೆ ನಂಬರ್ 385 585 ಸಾವಿರ ಸರ್ವೆ ನಂಬರ್, ಐದು ಜನಕ್ಕೆ ಜಂಟಿ ಇತ್ತು ಅದು. ಸ್ಟಾರ್ಟಿಂಗ್ ಅಲ್ಲಿ ಐದು ಜನಕ್ಕೂ ಬರ್ತಿತ್ತು ಪಿಎಂ ಕಿಸಾನ್. ಕಳೆದ ಒಂದೂವರೆ ಎರಡು ವರ್ಷದಿಂದ ನಮ್ ತಾಯಿಗೆ ಒಬ್ಬರು ಮಾತ್ರ ಬರ್ತಾ ಇದೆ. ನಾವು ಕೋಟೆಗಲ್ರಿ, ಸರ್ಗೂರ್ ಹೋದ್ವಿ, ಭೀಮಟ್ಟಿಗೆ ಹೋದ್ವಿ, ಅಲ್ಲೆಲ್ಲೂ ಸರಿಯಾಗಿ ನಮ್ಗೆ ಸಿಗ್ಲಿಲ್ಲ ಸರ್. ಅದು
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಆಯ್ತು, ಕೋಟೆಗೆ ತಗೊಂಬನ್ನಿ. ಇವ್ರೆ, ತಮ್ಮ ಹೆಸರೇನ್ ಹೇಳಿದ್ರಿ?
1: ಸುರೇಶ್.
0: ಸುರೇಶ್ ಅವರೇ, ಎಸ್ ಟಿ ಕೋಟೆಗೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಇದೇನಿದೆ ಆರ್ ಟಿ ಸಿ ಏನಿದೆ ತಗೊಂಬನ್ನಿ, ಪರಿಶೀಲಿಸಿ ಮಾಡ್ತೀವಿ ಅದನ್ನ. ಕೋಟೆಗೆ ತಗೊಂಬನ್ನಿ. ಆಯ್ತು,
1: ಧನ್ಯವಾದಗಳು ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಬಿತ್ತನೆ ಬೀಜಗಳ ಪೂರೈಕೆಗೆ ಸಂಬಂಧಪಟ್ಟಂತೆ, ಏನು ಹತ್ತಿ ಬೀಜಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾರಾಟಗಾರರ ಹತ್ರ ಕೂಡ ಉತ್ತಮ ಬೀಜಗಳು ಲಭ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಸರ್, ಈಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸೇವೆಗಳನ್ನು ನಮ್ಮ ರೈತರಿಗೆ ಕೃಷಿ ಇಲಾಖೆ ಒದಗಿಸ್ತಾ ಇದೆ ಸರ್?
0: ಕೃಷಿ ಇಲಾಖೆ ನಮ್ಮಲ್ಲಿ ಒಟ್ಟು ಎಸ್ ಟಿ ಕೋಟೆ ಹಾಗೂ ಸರ್ಗೂರು ಭಾಗದಲ್ಲಿ, ಸರ್ಗೂರು ತಾಲೂಕು ಎರಡು ಸೇರಿದಂಗೆ ಐದು ರೈತ ಸಂಪರ್ಕ ಕೇಂದ್ರಗಳಿದೆ. ಹುಬ್ಳಿ ಮಟ್ಟದಲ್ಲಿ ಐದು ರೈತ ಸಂಪರ್ಕ ಕೇಂದ್ರಗಳ ಇದೆ. ಇಲ್ಲಿ ನಾವೇನು ಪ್ರಮುಖವಾಗಿ ಇಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದ್ದೀವಿ, ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡುವಂಥದ್ದು. ಈಗ ನಮ್ಮಲ್ಲಿ ದಾಸ್ತಾನು ಇರತಕ್ಕಂಥದ್ದು ಅಲಸಂದೆ, ಉದ್ದು, ಹೆಸರು ಈಗ ತರಿಸಿದ್ದೀವಿ. ಮುಂಗಾರು, ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳೇನಿದ್ದಾವೆ ಅವನ್ನ ತರಿಸಿದ್ದೀವಿ. ಅದ್ರ ಜೊತೆಗೆ ಈಗ ಮುಸ್ಕಿನ ಜೋಳ ಇನ್ನೊಂದು ವಾರದಲ್ಲಿ ಬರುತ್ತೆ, ಅದನ್ನು ಮುಸ್ಕಿನ ಜೋಳನ ತರಿಸ್ತೀವಿ. ಆ ನಂತರ ನಮ್ಗೆ ಅವಶ್ಯಕತೆ ಇರತಕ್ಕಂಥ ರಾಗಿ, ಭತ್ತ ಈ ಥರದ್ದು ಬಿತ್ತನೆ ಬೀಜನೂ ಸಹ ಈಗ ಆಲ್ರೆಡಿ ನಾವು ದಾಸ್ತಾನು ತಗೊಳ್ಳಿಕ್ಕೋಸ್ಕರ ಇಂಡೆಂಟ್ ಹಾಕಿದ್ದೀವಿ. ಅದು ಬಿತ್ತನೆ ಬೀಜ ಸಂಬಂಧಪಟ್ಟಾಗ ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳೆ ಬೆಳಿಲಿಕ್ಕೆ ಬೇಕಾದಂಥ ಅನೇಕ ಪರಿಕರಗಳು ಇವತ್ತು, ಜಿಪ್ಸಮ್ ಇರ್ಬೋದು, ಜಿಂಕ್ ಸಲ್ಫೇಟ್ ಇರ್ಬೋದು, ಬೋರಾನ್ ಇರ್ಬೋದು, ಹಾಗೆ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಅದು ಕೂಡ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅದನ್ನು ಕೂಡ ರೈತರು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅಗತ್ಯ ದಾಖಲಾತಿಗಳನ್ನು ನೀಡಿ ಪಡಿಬೋದು. ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಟ್ರೈಕೋಡರ್ಮ ಈ ಥರದ್ದೆಲ್ಲ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ದಯವಿಟ್ಟು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ.
1: ಸರ್, ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಇದಲ್ಲದೆ ಇತರ ಇನ್ನಿತರ ಯೋಜನೆಗಳು ಅಂತ ಬಂದಾಗ ರೈತರಿಗೆ ತಮ್ಮ ಇಲಾಖೆಯಿಂದ ಲಭ್ಯವಿರತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಪ್ರಮುಖವಾಗಿ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಂದಾಯ, ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಸಹಯೋಗದೊಂದಿಗೆ ನಾವು ಬೆಳೆ ಸಮೀಕ್ಷೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದು ವರ್ಷದಲ್ಲಿ ಮೂರು ಬಾರಿ ಮಾಡ್ತೀವಿ, ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಹಂಗಾಮದಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೈತರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಮೊದಲನೇದಾಗಿ ನನ್ನ ಬೆಳೆ ನನ್ನ ಹಕ್ಕು ಅಂತೇಳಿ ರೈತರೇ ಸ್ವತಃ ಅವರೇ ಸರ್ವೆ ಮಾಡ್ಕೊಬಹುದು. ಅಂದ್ರೆ ಮೊದಲೆಲ್ಲ ಏನು ಬರ್ತಿತ್ತು, ನಾವು ಯಾರೋ ಸರ್ವೆ ಮಾಡಿಸ್ತಿದ್ವಿ. ಅಂದ್ರೆ ಖಾಸಗಿ ನಿವಾಸಿಗಳು ಅಂತೇಳಿ ನಮ್ಮಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ, ಸಿಬ್ಬಂದಿ ಕೊರತೆ ಇರೋದ್ರಿಂದ ಖಾಸಗಿ ನಿವಾಸಿಗಳು ಅಂತೇಳಿ ಅವ್ರ SSLC ಫೇಲ್ ಆಗಿರ್ತಕ್ಕಂಥವ್ರು, ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆ ಅಂತವ್ರನ್ನ ನಾವು ಗುರುತಿಸಿ ಅವ್ರಿಗೆ ತರಬೇತಿಯನ್ನು ನೀಡಿ ರೈತರ ಜಮೀನ್ಗೆ ಹೋಗಿ ಫೋಟೋ ತೆಗೆದು ಹಾಕ್ಬೇಕು, ಅದನ್ನ ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಸಮೀಕ್ಷೆ ಆದಂತದ್ದು ಇದನ್ನ ಬೇರೆ ಬೇರೆ ರೀತಿ ಎಲ್ಲಾ ರೀತಿನಲ್ಲೂ ಬಳಸ್ತಾ ಇದಾರೆ. ಅಂದ್ರೆ ಬರ ಆದಂತ ಸಂದರ್ಭದಲ್ಲಿ, ನೆರೆ ಆದಂತ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ, ಹಾಗೆ ನಿಖರವಾದ ಬೆಳೆ ವಿಸ್ತೀರ್ಣವನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ರಾಜ್ಯ ಮಟ್ಟದಲ್ಲಿ ಎಷ್ಟು ಬೆಳೆ ವಿಸ್ತೀರ್ಣ ಇದೆ, ಎಷ್ಟು ನಮ್ಮ ಇಳುವರಿ ಎಷ್ಟು ಬರ್ತಾ ಇದೆ, ಈ ತರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೋಸ್ಕರ ನಾವು ಈ ಬೆಳೆ ಸಮೀಕ್ಷೆಯನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇದಕ್ಕೆ ಮುಖ್ಯ ಇದನ್ನ ರೈತರು ಇದನ್ನ ಇದರಲ್ಲಿ ತಾವೇ ಸ್ವತಃ ಕೂಡ ಮಾಡ್ಕೊಬಹುದು. ಅಂದ್ರೆ ಈಗ ನಾವು ರಾಗಿ ಬೆಳೆದಿದ್ವಿ ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಅಥವಾ ಕಬ್ಬು ಬೆಳೆದಿದ್ವಿ ನಾವು ಜೋಳ ಅಂತ ಹಾಕ್ಬಿಟ್ಟಿದ್ದಾರೆ, ಈ ತರದ್ದೆಲ್ಲ ಕಂಪ್ಲೇಂಟ್ ಬರ್ತಿತ್ತು. ಈ ನಿಟ್ಟಿನಲ್ಲಿ ನಾವು ಏನ್ ಮಾಡಿದೀವಿ ಅಂತ ಅಂದ್ರೆ ರೈತರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೊದಲನೇದಾಗಿ ಒಂದು 10-15 ದಿವಸ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ನಂತರ ದಿನದಲ್ಲಿ ಏನು ಉಳಿದಿರುತ್ತೆ ಖಾಸಗಿ ನಿವಾಸಿಗಳ ಮೂಲಕ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು? ಗಣೇಶ್ ಅವರು. ಗಣೇಶ್ ಅವ್ರು ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಾ?
3: ನಮಸ್ಕಾರ, ನಾವು ಮೊಳಿಯಿಂದ ಮಾತಾಡ್ತಾರೆ, ಮೊಳಿಯಿಂದ ಗಣೇಶ್ ಅಂತ ಮಾತಾಡ್ತಾರೆ ಸರ್.
1: ಗಣೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕರೆದು ನೀವು ಪ್ರಧಾನಮಂತ್ರಿ ಭೀಮಾ

0: ಇಪ್ಪತ್ತು ಟೀನೇಜರ್ ಅಂತ ಬಿಟ್ಟಲ್ಲ ಸರ್, ಆ ವಿಮೆ ಜನಗಳಿಗೆ ಸರಿ ಇರುತ್ತೆ ತಲುಪಲ್ಲ ಸರ್. ಹೆಂಗಪ್ಪ ಅಂತಂದ್ರೆ ಯಾವ್ದು ಅಂದ್ರೆ, ಈಗ ನೀವು ಹೋಬಳಿಗೆ ಹೋಬಳಿ ಸರ್ ಅಂತ ಹೋಗ್ತೀರಿ ನೀವು, ಈಗ ಅದು ಯಾರೋ ಅದು ಎಲ್ಲೋ ಕುತ್ಕೊಂಡ್ ಸಮೀಕ್ಷೆ ಮಾಡ್ತಾರೆ ಸರ್ ವಿಲೇಜ್ ಅಕೌಂಟ್ಗಳು. ಅದಕ್ಕೆ ಸರ್ ಈಗ ಹತ್ತು ಸತ್ತ ಯಾವ ತರ ನಮಗೆ ವಿಮೆ ಕ್ಲೈಮ್ ಆಗುತ್ತೆ, ಅದೇ ರೀತಿ ಕೃಷಿ ಇಲಾಖೆ ಅಂದ್ರೆ ಬೆಳೆ ನಷ್ಟ ಆಯ್ತು ಅಂತಂದಾಗ ನಷ್ಟ ಆದಾಗ ವಿಮೆ ಕ್ಲೈಮ್ ಆದಾಗ ಯಾವ ಪಾಲನ ಮನ್ನಾ ಮಾಡ್ಬೇಕಾಗಿಲ್ಲ.
1: ಹೌದು,
0: ಆ ತರ ಒಂದು ಅವಕಾಶ ಮಾಡ್ಕೊಡ್ತಾರ ಮಾತಾಡ್ತೀವಿ.
1: ಈಗ ಬೆಳೆ ವಿಮೆ ಕಟ್ಟಿದ್ರ ನೀವು ಏನಾದ್ರೂ ಕಳೆದ ಸಾರಿ ಅಥವಾ ಯಾವಾಗಲಾದ್ರೂ?
0: ಹ್ಮ್ ಸರಿ, ಬೆಳೆ ಕಟ್ಟಿ.
1: ಯಾವ ಬೆಳೆ ಕಟ್ಟಿದ್ರಿ?
0: ಜೋಳ ಕಟ್ಟಿದ್ರು, ಜೋಳ ಕಟ್ಟಿದ್ರು.
1: ಓಕೆ, ಯಾವ ವರ್ಷ ಕಟ್ಟಿದ್ರಿ? ಯಾವ ವರ್ಷ
0: ವಿಮೆ ಕ್ಲೈಮ್ ಆಗಿದೆ ಸರ್? ಹೋದ
1: ನಿಮ್ಗೆ ನಿಮ್ಗೆ ಅಲ್ಲಲ್ಲ, ನಿಮ್ಗೆ ಬೆಳೆ ಚೆನ್ನಾಗಿ ಬಂದಿತ್ತ ಏನು ಅಂತ?
0: ಬೆಳೆ ಮಳೆ ಜಾಸ್ತಿ ಆಗಿ ಎಲ್ಲ ಓಟಾಯ್ತು ಸರ್. ಕೃಷಿ ಇಲಾಖೆಯವರು ನಮಗೆ ಸಮೀಕ್ಷೆ ಮಾಡಿದ್ರು, ಹಂಗಾಗಿ ನಮ್ಗೆ ವಿಮೆ ಸಿಗ್ಲಿಲ್ಲ. ಒಂದು ಸರ್ ಅದೊಂದು ಆಯ್ತಾ. ಎರಡನೇದು ಸರ್, ಈಗ ಮಣ್ಣಿನ ಪರೀಕ್ಷೆ ಮಾಡೋದು.
1: ಓಕೆ,
0: ಅದು ನಮ್ಮ ಕಂಡ ಈಗ ಒಂದು ಹೋಬಳಿ ಏನ್ ಮಾಡ್ತದೆ, ಈಗ ಕೃಷಿ ಇಲಾಖೆನೆ ಯಾರಾದ್ರು ಹೋಗ್ಬಿಟ್ಟು ಒಂದು ಕ್ಯಾಂಪ್ ತರ ಮಾಡಿ ಮಣ್ಣಿನ ಪರೀಕ್ಷೆ ಮಾಡ್ಕೊಟ್ರೆ ಜನಗಳಿಗೆ ಉತ್ತಮ ಬೆಳೆ ಬೆಳೆಯಕ್ಕೆ ಅವಕಾಶ ಸಿಗುತ್ತೆ.
1: ಸರಿ ಸರಿ, ಓಕೆ.
0: ಇದೆರಡೂ ಮಾಡ್ಕೊಟ್ರೆ ರೈತರು ಯಾವ್ದೇ ತರ ರೈತರು ಇದಾಗಲ್ಲ ಸರ್.
1: ಖಂಡಿತ. ಮೊದಲನೇದಾಗಿ ನೀವು ಏನ್ ಬೆಳೆ ವಿಮೆ ಬಗ್ಗೆ ಕೇಳಿದ್ರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿದೆ ಬೆಳೆ ವಿಮೆ ಏನ್ ಕಟ್ತೀರಿ, ಹೇಗಾದ್ರು ಜೋಳ ಕಟ್ಟಿದಿರಿ ಅಂತ ಹೇಳಿದ್ರಿ. ಅದು ಅದು ಈಗ ಹೆಂಗೆ ಅಂತ ಅಂದ್ರೆ, ಬೆಳೆ ವಿಮೆ ಅನ್ನುವಂಥದ್ದು ಈ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಇದ್ದಂಗೆ ಅಲ್ವಾ? ನೀವು ಕಾರ್ಗೂ ಕಟ್ತೀರಿ ಇನ್ಶೂರೆನ್ಸು, ಬೈಕು ಕಟ್ತೀರಿ, ಅಲ್ಲಿ ಏನಾದರೂ ಡ್ಯಾಮೇಜ್ ಆದರೂ ಮಾತ್ರ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಇರಿ ಹೇಳ್ತೀನಿ, ಅದು ಬೆಳೆ ಅಂದ್ರೆ ನಿಮ್ಗೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಅಂದ್ರೆ ಹೋಬಳಿ ವ್ಯಾಪ್ತಿನಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದವರೆಗೂ ತಗೊಂತೀವಿ ಅದನ್ನ. ಕಳೆದ 7 ವರ್ಷದ ಇಳುವರಿ ಅವರೇಜ್ ಅನ್ನ ತಗೊಂಡು ಈ ವರ್ಷ ಎಷ್ಟು ಇಳುವರಿ ಬಂದಿದೆ ಅಂತೇಳಿ ನೋಡಿದಾಗ ಅದಕ್ಕಿಂತ ಕಡಿಮೆ ಬಂದಾಗ, ಸರಾಸರಿ ಇಳುವರಿಗಿನ್ನ ಕಳೆದ 7 ವರ್ಷದ ಸರಾಸರಿ ಇಳುವರಿಗಿನ್ನ ಕಡಿಮೆ ಬಂದಾಗ ಮಾತ್ರ ರೈತರಿಗೆ ಯಾರು ಕಟ್ಟಿರ್ತಾರೆ ಅವ್ರಿಗೆ ಅದು ಕ್ಲೈಮ್ ಆಗುತ್ತೆ ಬೆಳೆ ವಿಮೆ ಏನಿದೆ.
0: ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ಅಂದ್ರೆ ಅಲ್ಲೇ ಬೆಳೆ ಎಲ್ಲ ನಷ್ಟ ಆಗಿ ತಾಲೂಕು ಅಧಿಕಾರಿಗಳೆಲ್ಲ ಬಂದು ಸಮೀಕ್ಷೆ ಮಾಡಿದ್ರು.
1: ಯಾವಾಗ ಅದು ಹೇಳಿ ನೀವ್ ಹೇಳ್ತಾ ಇರೋದು?
0: ಸಮೀಕ್ಷೆ ಮಾಡಿದಾಗ 7 ಜನ ವಿಮೆ ಕ್ಲೈಮ್ ಕಟ್ಟಿದ್ರು, ಆದ್ರೆ ಕಣ್ಣಿಕ ಹೋಗಲಿಲ್ಲ, ಒಬ್ಬರೇ ಒಬ್ರು ವಿಮೆ ಕ್ಲೈಮ್ ಆಯ್ತು ಮಾತ್ರ. ಈಗ ಬೇರೆಲ್ಲ ನಷ್ಟ ಆಗಿ ಎಲ್ಲ ಆಗಿದೆ ಅಲ್ಲ, ಯಾಕೆ ವಿಮೆ ಕ್ಲೈಮ್ ಆಗ್ಲಿಲ್ಲ?
1: ಅದನ್ನ ಚೆಕ್ ಮಾಡಿಸ್ತೀನಿ ಇವ್ರೆ. 2024 ಹೇಳ್ತಾ ಇರ್ತಾವ?
0: ಓಕೆ,
1: ಮುಂಗಾರನಾಗ ಆಮೇಲೆ ನೀವು ಕಟ್ಟಿದ್ರಿ.
0: ಆಮೇಲೆ ಇನ್ನೊಂದು ದಯವಿಟ್ಟು ನೀವು ಇನ್ಸೂರೆನ್ಸ್ ಈಗ ಸರ್ಕಾರ ಲೆವೆಲ್ ಅಪ್ಲೈ
1: ಮಾಡಿದ್ರೆ
0: ವಿಮೆ ಕ್ಲೈಮ್ ಆಗುತ್ತೆ.
1: ಅದೇ ರೀತಿ ಇದೆ, ಇದಕ್ಕೂ ಅದೇ ರೀತಿನೇ ಇರುವಂತದ್ದು, ಬೆಳೆ ವಿಮೆಗೂ ಅದೇ ರೀತಿ ಇರುವಂತದ್ದು. ಇನ್ಶೂರೆನ್ಸ್ ಕಟ್ಟುವ ಉದ್ದೇಶ ಅದೇ.
0: ಯಾಕಂದ್ರೆ ಈಗ ನೋಡಿ ಸರ್, ನಿನ್ನೆ ಆ ಕಡೆ ಮಳೆ ಈ ಕಡೆ ಮಳೆ ಆಗ್ಲಿಲ್ಲ, ಯಾಕಂದ್ರೆ ಹೋಬಳಿ ಮಟ್ಟ ಕಷ್ಟ ಇದೆಲ್ಲ ಸರ್.
1: ಹೌದು,
0: ಅದಕ್ಕೆ ಈ ತರ ಸರ್ಕಾರ ಮಾಡಿದ್ರೆ ಅಂತ ನೀವು?
1: ಖಂಡಿತ ಖಂಡಿತ, ಅದನ್ನ ಚೆಕ್ ಮಾಡಿಸ್ತೀವಿ, ಪರಿಶೀಲನೆ ಮಾಡಿಸ್ತೀವಿ, ಅದಕ್ಕೆ ಸರ್ಕಾರದ ಗಮನಕ್ಕೂ ನಾವು ತರ್ತೀವಿ ಅದನ್ನ.
2: ಓಕೆ, ಧನ್ಯವಾದಗಳು.
0: ಹೋಬಳಿ ಮಟ್ಟದಲ್ಲಿ ಒಂದು ಕ್ಯಾಂಪ್ ತರ
1: ಆಯ್ತು, ಮಣ್ಣು ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಈಗ ನಾವು ನಮ್ಮ ಇಲಾಖೆ ಮೂಲಕ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ಅಂದ್ರೆ ವರ್ಷಕ್ಕೆ ಈಗ ಮೊದಲೆಲ್ಲ 2017-18 ಎಲ್ಲಾ ರೈತರದ್ದು ಜಮೀನಿನಲ್ಲಿ ಸ್ಯಾಂಪಲ್ ಮಾಡಿ ನಾವೇ ಪರೀಕ್ಷೆ ಮಾಡಿಸಿ ಎಲ್ಲಾ ಕಾರ್ಡನ್ನು ವಿತರಣೆ ಮಾಡಿದ್ವಿ. ಅದಾದ ನಂತರ ಮತ್ತೆ ಸ್ಕೀಮ್ ಬಂದಿಲ್ಲ. ಈಗ ನಮ್ಗೆ ಪ್ರತಿ ವರ್ಷ ಇರ್ತಕ್ಕಂಥದ್ದು 2-2.5 ಸಾವಿರ ಟಾರ್ಗೆಟ್ ಇರುತ್ತೆ, ಅದ್ರ ಪ್ರಕಾರ 5 ಹಳ್ಳಿಗಳಲ್ಲಿ ಮಾತ್ರ ಈಗ ಮಾಡ್ತಾ ಇದ್ದೀವಿ ಆಯ್ತಾ. ಅದ್ರ ಜೊತೆಗೆ ನೀವ್ ಹೇಳ್ದಾಗೆ ಯಾವಾಗ
0: ಮಾಡಿಲ್ಲ ಜನಗಳಿಗೆ ಎಲ್ಲಿ ಮರಿಯು ಮಣ್ಣಿನ ಪರೀಕ್ಷೆ ಮಾಡ್ಬೇಕು ಅಂತ ಗೊತ್ತಿರಲ್ಲ ಸರ್.
1: ಅದೇ ನಮ್ಮ ಇಲಾಖೆ ಭೇಟಿ ಮಾಡಿದ್ರೆ ನಾವ್ ಹೇಳ್ತೀವಿ. ಈಗ ನಾವು ಈ ಸರಿ ಸರ್ಗೂರ್ನಲ್ಲಿ ಅಂಚಿಪುರ ಮತ್ತೆ ಮಸಳ್ಳಿ ಗ್ರಾಮದಲ್ಲಿ ಮಾಡಿದ್ವಿ, ಕಂದ್ಲಿಕೇನಲ್ಲಿ ಬಾಡ್ಗ ಮತ್ತೆ ಭೀಮಟ್ಕೇನಲ್ಲಿ ತಗೊಂಡೋಗಿದ್ವಿ ಸ್ಯಾಂಪಲ್ ಮಾಡಿಸಿ. ಬಾಡ್ಗದಲ್ಲಿ
0: ಹೋಗಬೇಡ, ನಮ್ಮ ಕೃಷಿ ಇಲಾಖೆ ಎಲ್ಲಿ ಹೋಗಬೇಡ, ಕೃಷಿ ಇಲಾಖೆ ಮಾಡಿ.
1: ಅದನ್ನೇ ನಾನು ಹೇಳಿದ್ನಲ್ಲ, ಸರ್ಕಾರದ ಏನ್ ನಿಗದಿಪಡಿಸಿರ್ತಾರೆ ಗುರಿ ಪ್ರಕಾರ ನಾವು ಈ ವರ್ಷ

2000 ಸ್ಯಾಂಪಲ್ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮಗೆ. ಅಷ್ಟು ಸ್ಯಾಂಪಲ್ ನ ಪರೀಕ್ಷೆ ಮಾಡಿಸಿ ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಮಣ್ಣು ಪರೀಕ್ಷಾ ವರದಿಯನ್ನ ನಾವು ನೀಡಿದೀವಿ. ಆಯ್ತಾ, ನೀವ್ ಹೇಳದಾಗೆ ಕ್ಯಾಂಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನ ಖಂಡಿತ ನಾವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವ ರೀತಿ ಮಾಡಬಹುದು ಅಂತೇಳಿ ನಿಮ್ಮ ಸಜೆಷನ್ ನಮ್ಮ ಮೇಲಧಿಕಾರಿಗಳು ತಿಳಿಸ್ತೀವಿ.

0: ಕೂಡ ರಿಯಾಯಿತಿ ದರದಲ್ಲಿ ರೈತರಿಗೆ ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ನಾವು ಕೊಡ್ತಾಯಿರ್ತಕ್ಕಂಥದ್ದು ನಮ್ಮ ಇಲಾಖೆ ಮೂಲಕ ವಿತರಣೆ ಮಾಡ್ತಕ್ಕಂಥ ಬಿತ್ತನೆ ಬೀಜ ಇರ್ಬೋದು, ಕೃಷಿ ಯಂತ್ರೋಪಕರಣಗಳಿರ್ಬೋದು, ಹಾಗೆ ಸ್ಪ್ರಿಂಕ್ಲರ್ ಪೈಪ್ಗಳಿರ್ಬೋದು, ಪಿ ವಿ ಸಿ ಪೈಪ್ಗಳಿದು, ಇವೆಲ್ಲ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾಯಿರ್ತಕ್ಕಂಥದ್ದು. ಅಂದರೆ ಶೇಕಡ 50 ರಿಯಾಯಿತಿ ಇದೆ ಸಾಮಾನ್ಯ ವರ್ಗದ ರೈತರಿಗೆ, ಶೇಕಡ 50 ಸಹಾಯಧನ, ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ನಾವು.
2: ಅಂದ್ರೆ ಈಗ ತಾವು ಹೇಳಿದಂಗೆ ಸರ್, ಈಗ ಸಬ್ಸಿಡಿ ಆಧಾರಿತ ಒಂದು ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಲಭ್ಯವಿದೆ ಸರ್?
1: ನಮ್ಮ ಕೃಷಿ ಯಂತ್ರೋಪಕರಣಗಳು ಬಂದಾಗ ತಮಗೆಲ್ಲ ಗೊತ್ತಿದೆ, ಈಗ ಗ್ರಾಮೀಣ ಪ್ರದೇಶದಲ್ಲೂ ಸಹ ಆಳು ಕಾಳು ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ರೈತರುಗಳು ಕೂಡ ಕೃಷಿ ಯಂತ್ರೋಪಕರಣಕ್ಕೆ ಮಾರು ಹೋಗ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಭೂಮಿ ಸಿದ್ಧತೆಯಿಂದ ಹಿಡಿದು ಕಟಾವುವರೆಗೆ ವಿವಿಧ ಯಂತ್ರೋಪಕರಣಗಳ ಸೌಲಭ್ಯ ಅಂದ್ರೆ ಉಪಕರಣಗಳು ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದೀವಿ, ಸಬ್ಸಿಡಿ ದರದಲ್ಲಿ.
2: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಒಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಮಾಗಪೇಟೆಯಿಂದ ನಾಗರಾಜ್ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ
3: ಸರ್? ಅಲ್ಸಂದೆ ಬಂದಿದ್ದೀವಿ ಅಂತ ಎಲ್ಲ ಕೃಷಿ ಕೇಂದ್ರಗಳು ಸಿಗುತ್ತೆ ಸರ್?
1: ಹೌದು, ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಇದೆ.
3: ಎಷ್ಟು ರೇಟ್ ಹೆಂಗೆ ಸರ್?
1: ರೇಟು ಈಗ 475 ರೂಪಾಯಿ ಅಲ್ಸಂದೆ 5 ಕೆಜಿ ಪ್ಯಾಕೆಟ್.
3: ಸರ್ ಇನ್ನೊಂದು ಪ್ರಶ್ನೆ, ಈ ಟಿಲ್ಲರ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಬೇರೆ, ಆರ್ಟಿಕಲ್ಜಿ ಡಿಪಾರ್ಟ್ಮೆಂಟ್ ಬೇರೆ, ವೇರಿಯೇಷನ್ ಅಥವಾ ರೇಟ್ ಕಾರಣ ಏನು ಸರ್?
1: ಅದೇ ಸಬ್ಸಿಡಿ, ಸಬ್ಸಿಡಿನಲ್ಲಿ ವೇರಿಯೇಷನ್ ಮಾಡ್ತಾರೆ ಇಲಾಖೆ ವೈಸು. ಏನು ರಿಯಾಯಿತಿ ಸರ್ಕಾರದಿಂದ ಸಹಾಯಧನ ಏನು ಕೊಡ್ತಾರೆ ಅದು ವೇರಿಯೇಷನ್ ಇದ್ರಾಗ ಆಟೋಮೆಟಿಕ್ ಆಗಿ ನಿಮಗೂ ಕೂಡ ಸಬ್ಸಿಡಿ ದರದಲ್ಲಿ ವೇರಿಯೇಷನ್ ಇದ್ದೇ ಇರುತ್ತದ ವ್ಯತ್ಯಾಸ. ಅದೇ ಸಬ್ಸಿಡಿ, ಸಬ್ಸಿಡಿ ಜಾಸ್ತಿ ಇದೆ ಅಲ್ಲಿ.
3: ಕೃಷಿ ಹೊಂಡ ಬಗ್ಗೆ ಮಾಹಿತಿ ಬೇಕಾಯ್ತು ಈಗ ಹೊಸದಾಗಿ.
1: ಅದೇ ಕೃಷಿ ಹೊಂಡ ಈಗ ನಮ್ಮಲ್ಲಿ ಕೃಷಿ ಹೊಂಡ, ಕೃಷಿ ಭಾಗ್ಯ ಯೋಜನೆ ಅಂತೇಳಿ ಕಳೆದ 2 ವರ್ಷದಿಂದ ಅನುಷ್ಠಾನ ಮಾಡ್ತಾ ಇದೀವಿ. ಮೊದಲು 2013-18 ಇತ್ತು, ನಂತರ ಮತ್ತೆ 2023-24 ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ಪ್ಯಾಕೇಜ್, ತಮ್ಗೆ ಗೊತ್ತಿದ್ದಾಗೆ ಇದು ಪ್ಯಾಕೇಜು. ಕೃಷಿ ಹೊಂಡ ಮಾಡ್ಕೊಬೇಕು, ಅದೇ ರೀತಿ ಬದು ನಿರ್ಮಾಣ ಮಾಡ್ಕೊಬೇಕು. ಕೃಷಿ ಹೊಂಡಕ್ಕೆ ಪಾಲಿಥಿನ್ ಲೈನಿಂಗ್ ಅಂದ್ರೆ ಟಾರ್ಪಲ್ ಕೊಡ್ತೀವಿ, ಹಾಗೆ ಕೃಷಿ ಹೊಂಡ ಸುತ್ತ ತಂತಿ ಬೆಲೆ ನಿರ್ಮಾಣ ಮಾಡ್ಕೊಬೇಕು. ಹಾಗೆ ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಅದನ್ನ ಶೇಖರಣೆ ಆದಂತ ನೀರನ್ನ ಹೊಲಕ್ಕೆ ಹಾಯಿಸ್ಕೊಳ್ಳಿಕ್ಕೋಸ್ಕರ ಡೀಸೆಲ್ ಮೋಟರ್ನು ತಗೊಬೇಕಾಗತ್ತೆ. ಆ ಡೀಸೆಲ್ ಮೋಟರ್ಗೂ ಸಹ ತಾವು ತಮ್ಮ ವಂತಿಕೆ ಏನಿದೆ, ರೈತರ ವಂತಿಕೆ ಏನಿದೆ, ಡೀಸೆಲ್ ಮೋಟರು ಮತ್ತೆ ಟಾರ್ಪಲ್ಗೆ ರೈತರ ವಂತಿಕೆ ಬರುತ್ತೆ, ಅದನ್ನ ಕಟ್ಕೋಬೇಕು. ಹಾಗೆ ಕೃಷಿ ಹೊಂಡ ತಾವೇ ಮಾಡ್ಕೊಂಡ್ರೆ ಅದು ಒಂದು ಬೇರೆ ಬೇರೆ ಸೈಜ್ನಲ್ಲಿ ಅವಕಾಶ ಇದೆ. 12 ಮೀಟರ್ ಮಾಡ್ಕೊಳ್ಳುವಂಥ 12-12.3 ಮೀಟರ್ ಆಳ, ಹಾಗೆ 15 ಮೀಟರ್ಗೆ ಅವಕಾಶ ಇದೆ, 18 ಮೀಟರ್ಗೆ ಅವಕಾಶ ಇದೆ, 21 ಮೀಟರ್ಗೆ ಅವಕಾಶ ಇದೆ. ಸೊ ಯಾವುದು ತಮ್ಮ ಜಮೀನಿಗೆ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ನೇರವಾಗಿ ನಿಮ್ಮ ರೈತರ ಖಾತೆಗೆ ನಾವು ಅಮೌಂಟ್ ಅನ್ನ ಹಾಕ್ತಾ ಇದೀವಿ. ಸೊ ಅದ್ರ ಜೊತೆಗೆ ಕಡ್ಡಾಯವಾಗಿ ಡೀಸೆಲ್ ಮೋಟರ್ಗೂ ದುಡ್ಡು ಕಟ್ಟಬೇಕು, ಹಾಗೆ ಟಾರ್ಪಲಿನ್ಗೂ ದುಡ್ಡು ಕಟ್ಟಬೇಕು. ಇದು ಪ್ಯಾಕೇಜ್ ಇರೋದ್ರಿಂದ ಮತ್ತೆ ತಂತಿ ಬೇಲಿ ಕಡ್ಡಾಯವಾಗಿ ನಿರ್ಮಾಣ ಮಾಡ್ಕೊಬೇಕು. ಇಷ್ಟು ಪ್ಯಾಕೇಜ್ ಇದೆ. ಆಸಕ್ತಿ ಇರತಕ್ಕಂಥವ್ರು ಅಥವಾ ತಮಗೆ ಅವಶ್ಯಕತೆ ಇದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಕೊಟ್ಟರೆ ನಾವು ಬಂದು ಇನ್ಸ್ಪೆಕ್ಷನ್ ಮಾಡಿ GPS ಮಾಡಿ ನಂತರ ವರ್ಕ್ ಆರ್ಡರ್ ಕೊಡ್ತೀವಿ. ಯಾವುದು ಪಿ ವಿ ಸಿ ಪೈಪ್ ಮಾತ್ರ ಇದೆ ಈಗ ಸದ್ಯಕ್ಕೆ. ಸ್ಪ್ರಿಂಕ್ಲರ್ ಪೈಪು ಈ ವರ್ಷದ ಕಾರ್ಯಕ್ರಮ ಬರಬೇಕಿನ್ನ, ಏಕೆಂದ್ರೆ ಈಗ ಬಡ್ಜೆಟ್ ಮುಗ್ದು ಹೊಸ ಬಡ್ಜೆಟ್ ಈ ವರ್ಷ ಕಾರ್ಯಕ್ರಮ ಏನಿದೆ ಮೇ ತಿಂಗಳಲ್ಲಿ ಬರುತ್ತೆ ನಮಗೆ, ಅದ್ರ ಪ್ರಕಾರ ನಾವು ವಿತರಣೆ ಮಾಡ್ತೀವಿ ಬಡ್ಜೆಟ್ ಬಂದ ನಂತರ. ಸಾಕಷ್ಟಿದೆ, ದಾಸ್ತಾನು ಇದೆ. ಈಗ ಇನ್ನು ಹೆಚ್ಚಿನದ ಈಗ ಮುಂಗಾರು ಶುರು ಆಗೋಷ್ಟರಲ್ಲಿ ಇನ್ನು ಈಗ ಆಲ್ರೆಡಿ ಇಂಡೆಂಟ್ ಹಾಕಿದೀವಿ, ಅದು ಕೂಡ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಸಾಕಷ್ಟಿದೆ, ಇನ್ನು ತರಿಸ್ತೀವಿ, ಏನ್ ಸಮಸ್ಯೆ ಇಲ್ಲ.
2: ಧನ್ಯವಾದಗಳು ನಾಗರಾಜ್ ಅವರು ಕರೆ ಮಾಡಿದ್ದಕ್ಕೆ. ಸರ್ ಈಗ ಸಬ್ಸಿಡಿ ಆಧಾರಿತ ಕೃಷಿ ಉಪಕರಣಗಳು ಅಂತ ಬಂದಾಗ ಏನೇನು ಉಪಕರಣಗಳನ್ನ
1: ನಾನು ಅವಾಗಲೇ ಹೇಳಿದಾಗ ಭೂಮಿ ಸಿದ್ಧತೆಯಿಂದ ಕಟಾವುವರೆಗೆ ಇದೆ. ಭೂಮಿ ಸಿದ್ಧತೆ ಅಂತಂದ್ರೆ ರೋಟೋವೇಟರ್, ಕಲ್ಟಿವೇಟರ್, ಡಿಸ್ಕ್ ಫ್ಲೋ ಈ ತರದ್ದು. ನಂತರ ಬಿತ್ತನೆ ಆದಂತ ಸಂದರ್ಭದಲ್ಲಿ ಅಂತರ ಬೇಸಾಯಕ್ಕೆ ಮಿನಿ ಟಿಲ್ಲರ್ ಬರುತ್ತೆ, ಮತ್ತೆ ಬ್ರಷ್ ಕಟ್ರ್ ಬರುತ್ತೆ, ಹಸುಗಳಿಗೆ ಮೇವು ಕಟ್ ಮಾಡ್ಲಿಕ್ಕೆ ಚಾಫ್ ಕಟ್ರ್ ಅಂತ ಬರುತ್ತೆ. ನಂತರ ಕಟಾವು ಸಂದರ್ಭದಲ್ಲಿ ಕಟಾವು ಯಂತ್ರ ರೀಪರ್ಗಳನ್ನ ಕೊಡ್ತೀವಿ. ಕಟಾವು ಆದ ನಂತರ ಥ್ರೆಶಿಂಗ್ ಅಂದ್ರೆ ಒಕ್ಕಣೆ ಯಂತ್ರ ಕೊಡ್ತೀವಿ. ಒಕ್ಕಣೆ ಆದ ನಂತರ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥವ್ರಿಗೆ ಫ್ಲೋರ್ ಮಿಲ್ ಅನ್ನು ಕೊಡ್ತೀವಿ, ಅಂದ್ರೆ ಹಿಟ್ಟು ಮಾಡುವಂತ ಹಿಟ್ಟಿನ ಗಿರಣ ಕೊಡ್ತೀವಿ, ಕ್ಲೀನಿಂಗ್ ಮಿಷಿನ್ ಕೊಡ್ತೀವಿ. ಇಷ್ಟು ಅವಕಾಶ ಇದೆ ನಮ್ಮಲ್ಲಿ ಬೇರೆ ಬೇರೆ ಕಂಪನಿ ಅಂತ, ಮತ್ತೆ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಉಪಕರಣಗಳು ನಮ್ಮ ಇಲಾಖೆಯಲ್ಲಿ ಲಭ್ಯವಿದೆ, ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಬಹುದು ರೈತರು.
2: ಅಂದ್ರೆ ಈ ಒಂದು ಉಪಕರಣಗಳಿಗೆಲ್ಲ 50%
1: ಹೌದು ಶೇಕಡ 50 ಸಹಾಯಧನ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗಾದ್ರೆ ಶೇಕಡ 90 ಸಹಾಯಧನ.

0: ಸರ್, ಅದೇ ರೀತಿ ಈ ಒಂದು ಡ್ರಿಪ್ ಮತ್ತು ಈ ಒಂದು ಸ್ಪ್ರಿಂಕ್ಲರ್ ನೀರಾವರಿಗೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಗಳ ಬಗ್ಗೆ ತಾವು ಮಾಹಿತಿನ ತಿಳಿಸ್ಬೋದು ಹೇಗೆ ಸರ್?
1: ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿ ಸ್ಪ್ರಿಂಕ್ಲರ್, ಈಗೆಲ್ಲೋ ಎಲ್ಲ ಕಡೆ ನೀವು ನೋಡಿದ್ರೆ ರೋಡಲ್ಲಿ ಹೋದ್ರೆ ಸಾಕಷ್ಟು ಸ್ಪ್ರಿಂಕ್ಲರ್ ಅನ್ನು ನಮ್ಮ ತಾಲೂಕಿನಲ್ಲಿ ಬಳಸ್ತಾ ಇದ್ದಾರೆ. ರೈತರು ಇದನ್ನು ಭಾಳ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ. ತಮಗೆ ಗೊತ್ತಿದೆ, ಇದನ್ನು ಬಳಸೋದ್ರಿಂದ ನೀರಿನ ಒಂದು ಸೇವಿಂಗ್ಸ್ ಆಗುತ್ತೆ, ಮತ್ತೆ ಇಳುವರಿನೂ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಅನ್ನು ಕೊಡ್ತೀವಿ, ಅಂದರೆ ಒಂದು ಎಕರೆ ಮೇಲಿದ್ದಂಥ ರೈತರಿಗೆ 30 ಪೈಪು 5 ಜೆಟ್ ಅನ್ನು ಕೊಡ್ತೀವಿ. ಅವ್ರು ಕಟ್ಟಬೇಕಾಗಿರ್ತಕ್ಕಂಥ ರೈತರು ಒಂದಕ್ಕೆ 2,666 ಮಾತ್ರ. ಅದೇ ರೀತಿ ಒಂದು ಎಕರೆಗಿನ್ನ ಕಡಿಮೆ ಇದ್ರೆ, ಒಂದು ಅರ್ಧ ಎಕರೆ 20 ಕುಂಟೆ 30 ಕುಂಟೆ ಇದ್ದಂಥವ್ರಿಗೆ ನಾವು 18 ಪೈಪು 3 ಜೆಟ್ ಕೊಡ್ತೀವಿ. ಅದಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು 1,200 ರೂಪಾಯಿ ಮಾತ್ರ ರೈತರ ಮಂತಿಗೆ. ಸೊ ಅದನ್ನು ಅದು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕೊಡ್ತಾ ಇದ್ದೀವಿ. ಈಗ ಕಳೆದ ವರ್ಷ ಸಾಕಷ್ಟು ಕೊಟ್ಟಿದ್ದೀವಿ, ಈಗ ಈ ವರ್ಷದ ಕಾರ್ಯಕ್ರಮ ಮುಂದಿನ ತಿಂಗಳಲ್ಲಿ ಬರುತ್ತೆ. ಆಗ ಯಾರು ಆಸಕ್ತಿ ಇರ್ತಕ್ಕಂಥವ್ರು ಅರ್ಜಿ ಹಾಕಿದ್ರೆ ಅವ್ರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
0: ಸರಿ, ಈ ಒಂದು ಬೆಳೆ ವಿಮೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈತರು ಪ್ರಮುಖವಾಗಿ ಏನನ್ನು ತಿಳಿದುಕೊಳ್ಬೇಕು ಹೇಗೆ ಸರ್? ಅದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಕೆಲವರುಗಳಿಗೆ, ಯಾವ ಥರ ಅಂತ.
1: ಅದೇ ಬೆಳೆ ವಿಮೆಗೆ ಸಂಬಂಧಪಟ್ಟಾಗ ನಾನು ಅವಾಗಲೇ ಹೇಳಿದಾಗೆ, ಇದು ರೈತರಿಗೆ ಏನಂತಂತಂದ್ರೆ ಒಂದು ತಪ್ಪು ಕಲ್ಪನೆ ಇರ್ತಕ್ಕಂಥದ್ದು, ನಾವು ಬೆಳೆ ವಿಮೆ ದುಡ್ಡು ಕಟ್ಟಿದ ತಕ್ಷಣ ನಮಗೆ ಅದರಿಂದ ಪರಿಹಾರ ಬರಬೇಕು. ಸೊ ಅದು ಒಂದು ತಪ್ಪು ಕಲ್ಪನೆ ಇದೆ. ಸೊ ನಮ್ಮ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಅಂದರೆ, ಈಗ ನಾನು ಅವಾಗಲೇ ಹೇಳ್ದಂಗೆ, ಈಗ ಬೈಕ್ ಇನ್ಶೂರೆನ್ಸ್ ಅಥವಾ ಕಾರ್ ಇನ್ಶೂರೆನ್ಸ್ ಮಾಡಿದಾಗ ಯಾವಾಗಾದರೂ ಆಕ್ಸಿಡೆಂಟ್ ಅಥವಾ ಅದರಿಂದ ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಿಮ್ಮ ರಿಪೇರಿಗೆ, ಅದು ಕಾರ್ ರಿಪೇರಿಗೆ ಅಥವಾ ಬೈಕ್ ರಿಪೇರಿಗೆ, ಅದರಿಂದ ಅಮೌಂಟ್ ಕ್ಲೈಮ್ ಆಗುತ್ತೆ. ಸೊ ಇಲ್ಲೂ ಹಾಗೇನೆ, ಬೆಳೆ ವಿಮೆ ಕಟ್ಟಿದಿರಿ ಅಂತ ಅಂದ್ರೆ, ನೀವು ಬೆಳೆ ಆದ ತಕ್ಷಣ ಯಾವ್ದಾದ್ರು ಮುಸ್ಕಿನ ಜೋಳ ಅಥವಾ ರಾಗಿ ಅಥವಾ ಭತ್ತಕ್ಕೆ ನೀವು ಕಟ್ತೀರಿ ಅಂತ ಅಂದ್ರೆ, ಆ ಬೆಳೆ ಏನಾದರೂ ನಷ್ಟ ಆದ್ರೆ, ಈಗ ಒಬ್ರು ಇಂಡಿವಿಜುವಲ್ ಆಗಿ ಅಥವಾ ಅವ್ರು ಮೇಂಟೆನೆನ್ಸ್ ಮಾಡ್ದನೆ ಅಥವಾ ಸರಿಯಾಗಿ ವ್ಯವಸಾಯ ಮಾಡ್ದನೆ ಅದು ಬೆಳೆ ನಷ್ಟ ಆದ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ಆ ಹೋಬಳಿ ವ್ಯಾಪ್ತಿನಲ್ಲಿ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅತಿಯಾಗಿ ಮಳೆಯಿಂದ ಅಥವಾ ಬರದಿಂದ ಏನಾದರೂ ಪ್ರಾಬ್ಲಮ್ ಆದ್ರೆ, ಅಂದ್ರೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ಆ ವ್ಯಾಪ್ತಿನಲ್ಲಿ ಕಟ್ಟಿರ್ತಕ್ಕಂತ ಎಲ್ಲಾ ರೈತರಿಗೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದು ಇರ್ತಕ್ಕಂಥ ವ್ಯವಸ್ಥೆ. ಆಮೇಲೆ ಅದನ್ನ ಮಾಡಬೇಕು ಅಂತ ಅಂದ್ರೆ, ಕಳೆದ 7 ವರ್ಷದ ಇಳುವರಿಯನ್ನ ಅವರೇ ಸರಾಸರಿ ಇಳುವರಿಯನ್ನ ತಗೊಂತಾರೆ, ಅದಕ್ಕಿಂತ ಇಳುವರಿ ಕಡಿಮೆ ಆದಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇದು ಇರ್ತಕ್ಕಂತ ವ್ಯವಸ್ಥೆ. ಆ ರೈತರದು ಬೇಡಿಕೆ ಏನು ಅಂತಂದ್ರೆ, ನಾವು ಇನ್ಶೂರೆನ್ಸ್ ಕಟ್ಟಿದ್ವಿ ದುಡ್ಡು ಬರಲಿಲ್ಲ,
0: ಹೌದು
1: ಆತರ ಬರುತ್ತೆ, ಆತರ ಆಗಲ್ಲ. ಅದು ವ್ಯವಸ್ಥೆ ಇರ್ತಕ್ಕಂಥದ್ದು, ಈ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನು ತಿಳ್ಕೊಂಡು ದಯವಿಟ್ಟು, ಎಲ್ಲರಿಗೂ ಅನುಕೂಲ ಇದೆ ಅದು, ಅದು ಕಟ್ಟಿದ್ರೆ ಈಗ ಇದು ರಿಸ್ಕ್ ಫ್ಯಾಕ್ಟರ್, ರಿಸ್ಕ್ ಇದ್ದೇ ಇರುತ್ತೆ. ನಮ್ಮ ಬೆಳೆ ಬೆಳೀತಾ ಇದ್ದೀವಿ ಅಂತ ಅಂದ್ರೆ, ನಾವು ಈಗಾಗಲೇ ಜೂಜಾಟ, ಮಾನ್ಸೂನ್ ಜೊತೆ ಜೂಜಾಟ ಅಂತೇಳಿ ನಾವು ಕೃಷಿಯನ್ನು ಕರೆಯೋದ್ರಿಂದ ಸಹ ನಾವು ಅದು ಮಾನ್ಸೂನ್ ಜೊತೆ ಜೂಜಾಟ ಇರೋದ್ರಿಂದ ರೈತರು ಈ ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ರಿಸ್ಕ್ ಕಡಿಮೆ ಆಗುತ್ತೆ, ಆಯ್ತಾ? ಅದರಿಂದ ಅನುಕೂಲ ಆಗುತ್ತೆ. ಏನೋ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅವಾಗಲೇ ಹೇಳ್ತಾ ಇದ್ರು ನಮ್ಮ ರೈತರೊಬ್ರು, ಹಸುಗೆ ಇನ್ಶೂರೆನ್ಸ್ ಯಾವ ರೀತಿ ಇದೆ, ಅಕಸ್ಮಾತ್ ಏನಾದರೂ ರೋಗ ರುಜಿನ ಬಂದು ತೀರೋಗ್ಬಿಟ್ಟಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಕ್ಲೈಮ್ ಆಗುತ್ತೆ. ಅದೇ ರೀತಿ ಈಗ ಬೆಳೆ ವಿಮೆ ಕಟ್ಟಿದಂಥ ಸಂದರ್ಭದಲ್ಲಿ ರಾಗಿಗೋ ಅಥವಾ ಭತ್ತಕ್ಕೋ ಆ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಅದೇನು ನಿಗದಿಪಟ್ಟಿರ್ತಕ್ಕಂಥ 15,000 ಅಥವಾ 30,000 ಒಳಗಡೆ ಏನಿದೆ ಎಕರೆಗೆ, ಅದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಸರ್,
0: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ತಮ್ಮ ಹೆಸರು ಕೃಷ್ಣಯ್ಯ. ಕೃಷ್ಣಯ್ಯ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
1: ತರ್ಗ ಜಾಸ್ತಿ ಇದೆಯಾ? ಏನು ಸ್ಪ್ರೇ ಮಾಡಿದ್ರ, ಔಷಧಿ ಸ್ಪ್ರೇ ಮಾಡಿದ್ರ? ಒಂದ್ ಕೆಲಸ ಮಾಡಿ ನೀವು, ಇದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಬಾಳೆ ಒಂದ್ ಫೋಟೋ ತಗೊಂಡೋಗಿ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿದ್ರೆ ಅವರು ಏನ್ ಔಷಧಿ ಹೊಡೆದಿದ್ರಿ ಅದನ್ನು ತಗೊಂಡೋಗಿ ಪ್ಯಾಕೆಟ್, ಆಯ್ತಾ? ಅದನ್ನ ನೋಡ್ಬಿಟ್ಟು ನಿಮ್ಗೆ ಮತ್ತೆ ರೆಕಮೆಂಡೇಶನ್ ಕೊಡ್ತಾರೆ.
0: ಕೃಷ್ಣ ಅವರೇ, ತೋಟಗಾರಿಕೆ ಕೊಡಿ. ಈಗ ನೀವು ಏನ್ ಔಷಧಿ ಹೊಡೆದಿದ್ದೀರಾ ಅದ್ರದೊಂದು ಪ್ಯಾಕೆಟ್ ತಗೊಂಡು ನಿಮ್ಮ ಬಾಳೆ ತೋಟದೊಂದು ಫೋಟೋ ತಗೊಂಡು ಹೋಗ್ಬಿಟ್ಟು ಅದನ್ನ ತೋರಿಸಿ ಬೇರೆ ಏನಾದ್ರು ಹೇಳ್ತಾರೆ. ಓಕೆ, ಧನ್ಯವಾದಗಳು.

0: ಡ್ರಿಂಚಿಂಗ್ ಏನ ಅಲ್ಲ ಸಾಯ್ತಾ ಇದೆಯಾ ಏನಾದ್ರೂ?
1: ಇಲ್ಲ ಇಲ್ಲ, ಒಂದು 12 ದಿನ ಆಗಿದೆ ಸರ್. ಮೆಣಸಿಗೆ ಹೋದ ಮೆಣಸಿ ಹಾಕಿ.
0: ಬ್ಯಾವಿಸ್ಟಿನ್ ಅಂತ ಬರುತ್ತೆ, ಅದು ಕೊಡಿ, ಡ್ರಿಂಚಿಂಗ್ ಕೊಡಿ. ಬ್ಯಾವಿಸ್ಟಿನ್, ಬ್ಯಾವಿಸ್ಟಿನ್ ಕಾರ್ಬನೈಸಿಮ್ ಅಂತ ಬರುತ್ತೆ, ಕಾರ್ಬನೈಸಿಮ್ ಅಂತ ಬರುತ್ತೆ, ಅದಕ್ಕೆ 2 ಗ್ರಾಮ್ 1 ಲೀಟರ್ ಹಾಕ್ಬಿಟ್ಟು ಡ್ರಿಂಚಿಂಗ್ ಕೊಡಿ ಸ್ವಲ್ಪ.
2: ಓಕೆ, ಧನ್ಯವಾದಗಳು ಕೃಷ್ಣಯವರೇ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಬೆಳೆ ವಿಮೆಯನ್ನು ನಾವು ಪ್ರತಿ ವರ್ಷನ ಕೂಡ ಕಟ್ಟಬೇಕಾಗತ್ತೆ, ಅಥವಾ ಪ್ರತಿ ವರ್ಷದಲ್ಲೂ ಕೂಡ ಏನಾದರೂ ಈ ಫಸಲು ನಾಶ ಆದಾಗ ಈ ಥರ ಒಂದು ವಿಮೆ ಬರುತ್ತಾ ಅಥವಾ ಹೇಗೆ ಸರ್?
0: ಪ್ರತಿ ಬೆಳೆಗೂ ಕಟ್ಟಬೇಕಿತ್ತು.
2: ಪ್ರತಿ ಬೆಳೆಗೂ
0: ಬೆಳೆ ವಿಮೆ ಏನಿದೆ, ಪ್ರತಿ ಬೆಳೆ. ಈಗ ನೀವು ಈ ಸರಿ ಮುಂಗಾರಿನಲ್ಲಿ ಏನು ಭತ್ತ ಹಾಕ್ತೀವಿ ಅಂತ ಅಂದರೆ ಅದಕ್ಕೆ ನೀವು ಸಪ್ರೇಟಾಗಿ ಕಟ್ಟಬೇಕು. ಆ ಬೆಳೆಗಷ್ಟೇ ವ್ಯಾಲಿಡಿಟಿ ಅದು, ಆ ಬೆಳೆ ಮುಕ್ತಾಯ

0: ಅಲ್ಲಿ ಇದಕ್ಕೆ ಬೇರೆ ಬೇರೆ ರೇಟ್ ಬೇರೆ ಬೇರೆ ರೀತಿನಲ್ಲಿ ಇರುತ್ತೆ. ಈಗ ಬಾಳೆಗೆ ಒಂದು ರೀತಿ ಕೊಡ್ತಾರೆ, ಜೋಳಕ್ಕೆ ಒಂದು ರೀತಿ ಕೊಡ್ತಾರೆ, ಹೊಗೆ ಸೊಪ್ಪಿಗೆ ಒಂದು ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಅದು ಬ್ಯಾಂಕ್ಗೆ ಸಂಬಂಧಪಟ್ಟ ಇರೋದ್ರಿಂದ ಬ್ಯಾಂಕ್ಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಅವ್ರು ಕೊಡ್ತಾರೆ.
1: ಸರ್, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ಒಂದು ಪಿ ಎಂ ಕಿಸಾನ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಎಫ್ ಐ ಡಿ ಮಾಡಿಸ್ಬೇಕು ಮತ್ತು ಎಲ್ಲ ಜಮೀನುಗಳನ್ನು ಕೂಡ ಒಂದೇ ಎಫ್ ಐ ಡಿನಲ್ಲಿ ಹ್ಯಾಡ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಕಳೆದ ತಿಂಗಳಲ್ಲೆಲ್ಲ ಕೂಡ ಇದನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಈ ಪಿ ಎಂ ಕಿಸಾನ್ ಯೋಜನೆಯದು, ಅಥವಾ ಜಂಟಿ ಖಾತೆ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಹೇಗೆ ಸರ್?
0: ಪಿ ಎಂ ಕಿಸಾನ್ 2019 ಫೆಬ್ರವರಿಯಿಂದ ಕೇಂದ್ರ ಸರ್ಕಾರದಿಂದ ಪ್ರತಿ ರೈತ ಕುಟುಂಬಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥದ್ದು ಪ್ರತಿ ವರ್ಷ 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ. ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥದ್ದು ರೈತ ಕುಟುಂಬಕ್ಕೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಂಡ, ಹೆಂಡತಿ ಮತ್ತೆ ಅಪ್ರಾಪ್ತ ಮಕ್ಕಳನ್ನ ಒಂದು ಕುಟುಂಬ ಅಂತ ಕರೀತೀವಿ ನಾವು, 18 ವರ್ಷ ಒಳಗಿರ್ತಕ್ಕಂಥದ್ದು. ಸೊ ಅವ್ರಿಗೆ ಒಂದು ಕುಟುಂಬಕ್ಕೆ 6,000 ಕೊಡ್ತಕ್ಕಂಥದ್ದು. ಈಗ ಮಕ್ಕಳು ಬೇರೆ ಬೇರೆ ಇದ್ದು ಅವರು ಕೂಡ ಅವ್ರ ಹೆಸರಲ್ಲಿ ಜಮೀನು ಇದ್ರೆ ಅವರು ಕೂಡ ತಗೊಂಬೋದು ಅದನ್ನ. ಅಂದ್ರೆ 20-25 ವರ್ಷ ಇರ್ತಕ್ಕಂಥವ್ರು, ಮದ್ವೆ ಆಗಿರ್ತಕ್ಕಂಥವ್ರು ಸಪರೇಟ್ ತಗೊಂಬೋದು. ಮತ್ತೆ ಗಂಡ ಹೆಂಡತಿ ಇಬ್ರಿಗೂ ತಗೊಳ್ಳಿಕ್ಕೆ ಅವಕಾಶ ಇರಲ್ಲ. ಹಾಗೆ ಅವರು ಸರ್ಕಾರಿ ನೌಕರಿನಲ್ಲಿದ್ರೆ ಅವ್ರಿಗೆ ಅವಕಾಶ ಇಲ್ಲ. ಪೆನ್ಷನ್ ತಗೊಂತಿದ್ರೆ ಸರ್ಕಾರದಿಂದ 10,000 ಜಾಸ್ತಿ ಪೆನ್ಷನ್ ತಗೊಂತಿದ್ರೆ ಅವ್ರಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇದಿಷ್ಟು ಕಂಡೀಷನ್. ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೆ ಅವ್ರಿಗೆ ಅವಕಾಶ ಇಲ್ಲ. ಜಿ ಎಸ್ ಟಿ ಕಟ್ತಕ್ಕಂಥದ್ದು ಅವ್ರಿಗೂ ಕೂಡ ಅವಕಾಶ ಇಲ್ಲ. ಇದು ಪಿ ಎಂ ಕಿಸಾನ್ ಯೋಜನೆಯ ಬೇಸಿಕ್ ಪ್ರಮುಖ ಅಂಶಗಳು ಇದಕ್ಕೆ ಸಂಬಂಧಪಟ್ಟಾಗೆ. ಸೊ ಇದರಲ್ಲಿ ಏನು ಗೊಂದಲ ಅಂತ, ಗೊಂದಲ ಏನಿಲ್ಲ, ಅಲ್ಲೇನಾಗುತ್ತೆ ಅಂತಂದ್ರೆ ಪ್ರತಿ ಸಾರಿ ಇ ಕೆ ವೈ ಸಿ ಅಂತೇಳಿ ಮಾಡಿಸ್ಬೇಕಾಗತ್ತೆ. ಪ್ರತಿ ವರ್ಷ ಹೆಚ್ಚು ಕಡಿಮೆ ನಾವು ಪ್ರತಿ ಮನೆ ಗ್ರಾಮಕ್ಕೆ ಭೇಟಿ ನೀಡಿ ನಾವೇನೆ ರೈತ ಬಂಧುವರಿಗೆ ನಾವು ಮಾಡಿಸಿದೀವಿ. ಅದರಿಂದ ರೈತರಿಗೂ ಅನುಕೂಲ ಆಗ್ತಾ ಇದೆ, ಬರ್ತನೂ ಇದೆ. ಯಾವುದು ಕೆಲವು ಗೊಂದಲ ಆಗ್ತಾ ಇದೆ ಅಂತಂದ್ರೆ ಗಂಡ ಹೆಂಡತಿ ಕೇಸಲ್ಲಿ ಗೊಂದಲ ಆಗ್ತಾ ಇದೆ. ಅದನ್ನ ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಯಾವ ರೀತಿ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಒಂದೇ ರೇಷನ್ ಕಾರ್ಡ್ ಇರುತ್ತೆ ಅವ್ರಿಗೆ. ಸೊ ಇಬ್ರಿಗೂ ತಗೊಳ್ಳಿಕ್ಕೆ ಅಪ್ಲೈ ಮಾಡ್ಬಿಟ್ಟಿದ್ದಾರೆ ಈಗ ಅವರು ಬಂದು ಏನಿದೆ ಪಿ ಡಿ ಎಸ್ ಅಂತೇಳಿ ವೆರಿಫಿಕೇಶನ್ ಮಾಡಿಸ್ತಾ ಇದೀವಿ. ಸೊ ಅವ್ರು ಇರ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಒಬ್ರಿಗೆ ಮಾತ್ರ, ಅವರೇ ಬಂದು ಡಿಕ್ಲರೇಷನ್ ಕೊಡಬೇಕು. ಇವ್ರು ನಮ್ಮಲ್ಲಿ ಅಥವಾ ಹೆಂಡತಿಗೆ ಬೇಕು ಅಥವಾ ಗಂಡಂಗೆ ಬೇಕು ಅಂತೇಳಿ ಅವರೇ ರೈತರೇ ಬಂದು ಡಿಕ್ಲರೇಷನ್ ಕೊಟ್ರೆ ಅದ್ರ ಪ್ರಕಾರ ನಾವು ಒಬ್ರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಇಬ್ರಿಗೂ ನಿಂತೋಗುತ್ತೆ. ಇದು ಇರ್ತಕ್ಕಂಥದ್ದು ಆಯ್ತಾ. ಅನಂತರ ಈಗೇನಾದ್ರೂ ಮತ್ತೆ ವಿಭಾಗ ಆದಂಥ ಸಂದರ್ಭದಲ್ಲಿ ಅಥವಾ ಪೌತಿ ಖಾತೆ ಆದಂಥ ಸಂದರ್ಭದಲ್ಲಿ ಸಪ್ರೇಟ್ ಆಗಿ ಮಾಡ್ಬೇಕಾಗತ್ತೆ ಅದನ್ನ. ಅಂದ್ರೆ ಪೌತಿ ಖಾತೆಗೆ ಮಾತ್ರ ಅವಕಾಶ ಇದೆ. ಈಗ ತಂದೆ ಹೆಸರು ಜಮೀನು ಇರುತ್ತೆ, ಅವ್ರು ತೀರೋದಂತ ಸಂದರ್ಭದಲ್ಲಿ ಅವರ ಮನೆಯವ್ರಿಗೆ ಹಾಕ್ಬೋದು ಅಥವಾ ಅವ್ರ ಮಕ್ಕಳಿಗೆ ಪೌತಿ ಖಾತೆ ಮಾಡಿಸಿದ್ರೆ ಅವ್ರು ಎಲಿಜಿಬಿಲಿಟಿ ಬರ್ತಾರೆ, ಅವ್ರು ಅಪ್ಲೈ ಮಾಡ್ಬೋದು, ಈಗಲೂ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ 2019 ಹಿಂದಕ್ಕೆ ಆರ್ ಟಿ ಸಿ ಇರಬೇಕು. ಈಗ ಹೊಸದಾಗೆ ಇವತ್ತೊಂದು ದಿವಸ ಹೋಗ್ಬಿಟ್ಟು ನಾನು ಜಮೀನು ತಗೊಂಡು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿ ನಾನು ಅಪ್ಲೈ ಮಾಡಲಿಕ್ಕೆ ಬರಲ್ಲ, ಅದು ಎಲಿಜಿಬಿಲಿಟಿ ಬರಲ್ಲ. 2019 ಹಿಂದಕ್ಕೆ ಯಾರ ಹೆಸರಲ್ಲಿ ಆರ್ ಟಿ ಸಿ ಇದೆ ಅವ್ರು ಮಾತ್ರ ಎಲಿಜಿಬಿಲಿಟಿ ಇರ್ತಾರೆ. ಸೊ ಇದು ಒಂದು. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ನಾವು ಎಫ್ ಐ ಡಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಮಾಡಿತ್ತು. ಪ್ರತಿ ರೈತರಿಗೆ ಯಾರ್ಯಾರು ಜಮೀನು ಹೊಂದಿದ್ದಾರೆ ಅವ್ರಿಗೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟು ಅಂದ್ರೆ ಆಧಾರ್, ಆರ್ ಟಿ ಸಿ, ಹಾಗೆ ಅವ್ರ ಬ್ಯಾಂಕ್ ಖಾತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತೆ ಫೋನ್ ನಂಬರ್ ಇಷ್ಟನ್ನು ಸೇರಿಸಿ ಒಂದು ಎಫ್ ಐ ಡಿ ಅಂತೇಳಿ ಮಾಡಿದ್ವಿ ನಾವು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಉದ್ದೇಶಕ್ಕೆ. ಆ ಎಫ್ ಐ ಡಿ ಹೊಡೆದ್ರೆ ಅಥವಾ ಎಫ್ ಐ ಡಿ ಇಂದ ಸರ್ಕಾರದಿಂದ ದೊರೀತಕ್ಕಂಥ ಸೌಲಭ್ಯಗಳೇನಿದೆ ಅಷ್ಟು ಕೂಡ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದೆ. ಯಾವುದೇ ಇಲಾಖೆಗೆ ಹೋದ್ರೆ ಎಫ್ ಐ ಡಿ ಕೇಳ್ತಾರೆ. ಈಗ ನೀವು ರಾಗಿ ಬಿಡಬೇಕು ಅಂದ್ರೆ ಎಫ್ ಐ ಡಿ ಕೇಳ್ತಾರೆ, ನಮ್ಮ ಇಲಾಖೆಯಲ್ಲಿ ಏನಾದ್ರೂ ಸೌಲಭ್ಯ ತಗಬೇಕು ಅಂದ್ರೆ ಎಫ್ ಐ ಡಿ ಕೇಳ್ತೀವಿ ನಾವು. ಸೊ ಹೀಗೆ ಅದನ್ನ ಪ್ರತಿಯೊಂದನ್ನು ಏನಾದ್ರೂ ಸೌಲಭ್ಯ ಸರ್ಕಾರದಿಂದ ಸೌಲಭ್ಯ ತಗಬೇಕು ಅಂತಂದ್ರೆ ಇದು ಕಡ್ಡಾಯವಾಗಿತ್ತು. ಈಗ ಏನಾಗ್ತಿದ್ದಾರೆ ಅಂದ್ರೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಮಾಡೆಲ್ ರೈತರಿಗೆ ಕೊಡ್ತಕ್ಕಂಥ ಒಂದು ಎಫ್ ಐ ಡಿ ಏನಿದೆ ಐಡೆಂಟಿಫಿಕೇಶನ್ ಆಧಾರ್ ರೀತಿ ನಾವು ರೈತರಿಗೆ ಸಪರೇಟ್ ಆಗಿ ಎಫ್ ಐ ಡಿ ಕೊಟ್ಟಿದ್ವಿ. ಅದೇ ರೀತಿ ಇದನ್ನ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೆ ಇದನ್ನ ವಿಸ್ತರಿಸ್ತಾ ಇದ್ದಾರೆ. ಅದನ್ನ ಕೇಂದ್ರ ಸರ್ಕಾರದಿಂದನೇ ಇದು ಸೆಂಟ್ರಲ್ ಐ ಡಿ ಅಂತೇಳಿ ಮಾಡಿಸ್ತಾ ಇದ್ದಾರೆ. ಸೊ ಅವ್ರೇನು ಕಂಡೀಷನ್ ಹಾಕಿದ್ದಾರೆ ಅಂತಂದ್ರೆ ಈಗ ಅವರು ರೈತರ ಹತ್ರ ಇರ್ತಕ್ಕಂಥ ಎಲ್ಲಾ ಆರ್ ಟಿ ಸಿಗಳನ್ನ ಅದಕ್ಕೆ ಜೋಡಣೆ ಮಾಡಬೇಕು, ಹಿಂದೀಕರಿಸ್ಬೇಕು ಅದಕ್ಕೆ. ಈಗ ಕೆಲವರು ಏನ್ ಮಾಡಿದ್ದಾರೆ, ಒಂದು ಆರ್ ಟಿ ಸಿ ಸೇರಿಸ್ಬಿಟ್ಟಿದ್ದಾರೆ, ಇನ್ನೆರಡು ಆರ್ ಟಿ ಸಿ ಕೊಟ್ಟಿಲ್ಲ. ಬೇರೆ ಬೇರೆ ರೀಸನ್, ಅವ್ರ ಭಯ ಇರ್ಬೋದು, ನಮ್ದು ರೇಷನ್ ಕಾರ್ಡ್ ಇದೆ ಕ್ಯಾನ್ಸಲ್ ಆಗೋಗುತ್ತೆ, ಅಥವಾ ನನಗೆ ಬೇರೆ ಬೆನಿಫಿಟ್ ಸಿಗದೆ ಹೋಗ್ಬೋದು ಸರ್ಕಾರದಿಂದ ಸಿಗ್ತಕ್ಕಂಥ, ನಾನು ದೊಡ್ಡ ರೈತ ಅಂದ್ರೆ ಬೇರೆ ಸಿಗದೆ ಇರ್ಬೋದು. ಸೊ ಈ ರೀತಿ ಎಲ್ಲ ಗೊಂದಲದಿಂದಾಗಿ ಅವರು ಸೇರಿಸಿರಲ್ಲ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನ್ ಮಾಡ್ತಾ ಇದಾರೆ, ಇದು ಕಡ್ಡಾಯವಾಗಿ ಮಾಡ್ತಾ ಇದಾರೆ. ಎಲ್ಲಾ ರೈತರು ಅವರಲ್ಲಿ ಇರ್ತಕ್ಕಂಥ 2-3 ಆರ್ ಟಿ ಸಿ ಅಥವಾ 10 RTC ಇದ್ರು ಅದನ್ನ ಸೇರಿಸ್ಬೇಕು, ಅದಕ್ಕೆ ಎಫ್ ಐ ಡಿ ಮಾಡ್ಬೇಕು. ಮತ್ತೆ ಇ ಕೆ ವೈ ಸಿ ಮಾಡಿಸ್ಬೇಕು, ಕಡ್ಡಾಯವಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು. ಅದಕ್ಕೆ

0: ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅವ್ರು, ಸುಮಾರು 4 ಒ ಟಿ ಪಿ ಕೊಟ್ಟರೆ ಅವ್ರದ್ದೆಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಅದು. ಸೊ ಈ ಮುಂದೆ ಏನೋ ಪಿ ಎಂ ಕಿಸಾನ್ ಮುಂದುವರಿಬೇಕು ಅಂತ ಅಂದರೆ ಕಡ್ಡಾಯವಾಗಿ ಸೆಂಟ್ರಲ್ ಐ ಡಿ ಮಾಡಿಸ್ಬೇಕು.
1: ಓಕೆ ಸರ್, ಮತ್ತೆ ನಿಮ್ಮ ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಶೇಖರ್ ಅಂತ.
1: ಹಾಂ ಶೇಖರ್, ಎಲ್ಲಿಂದ ಮಾತನಾಡ್ತಿದ್ದೀರಾ? ಎಲೆ ಉಂಡಿ ಅಂತ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಗೆ ಸ್ಯಾಂಪಲ್ ಕೊಡ್ಬೇಕು, ಮತ್ತೆ ಪೈಪ್ ಸೆಟ್ಗಳು ನಮ್ಮಲ್ಲಿ 5-6 ವರ್ಷ ತುಂಬಾ ಕೊಡಲ್ಲ.
1: ಓಕೆ,
0: ಎಷ್ಟು ಎಕರೆ ಜಮೀನು ಇದೆ ಶೇಖರ್ ಅವರು? ಶೇಖರ್ ಅವರು ಎಷ್ಟು ವರ್ಷ, ಎಷ್ಟು ಎಕರೆ ಜಮೀನು ಇದೆ ತಮಗೆ?
2: ಸರ್ 2 ಎಕರೆ.
0: 2 ಎಕರೆ, ಅದೇ 7 ವರ್ಷ ತುಂಬೇಕು ಅದು.
2: ಮತ್ತೆ ಪಾರ್ಸೆಲ್ಗಳು ಕೊಡ್ತೀವಿ, ಪಾರ್ಸೆಲ್ಗಳು
0: ಆಯ್ತು, ಖಂಡಿತ ಬಂದಾಗ ನಾವು ಕೊಡಿಸ್ತೀವಿ ನಿಮ್ಗೆ. ಯಾವ ಯಾವ ಆಡಿ ನೀವು ಹೇಳುದು? ಎಲೆ ಉಂಡಿ ಆಡಿನಾ? ಆಯ್ತು, ಅರ್ಜಿ ಹಾಕಿರಿ ನಿಮ್ಗೆ, ನಾವು ಬಂದ ತಕ್ಷಣ ಫೋನ್ ಮಾಡಿ ನಿಮ್ಗೆ ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ.
1: ಧನ್ಯವಾದಗಳು ಶೇಖರ್ರೆ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಏನಾದರೂ ರೈತರಿಗೆ ಕೃಷಿ ಇಲಾಖೆಯಿಂದ ಏನಾದರೂ ತರಬೇತಿಗಳು ಬೆಳೆಗೆ ಸಂಬಂಧಪಟ್ಟಂತೆ ಅಥವಾ ಕಾರ್ಯಾಗಾರಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಇಲಾಖೆಯಿಂದ, ಹೇಗೆ ಸರ್?
0: ಈಗ ನಾವು ಈಗ ಮುಂಗಾರು ಹಂಗಾಮ್ಗೆ, ಪೂರ್ವ ಮುಂಗಾರು ಹಂಗಾಮ್ಗೆ ತಮಗೆ ಆಗಲೇ ಚರ್ಚೆ ಮಾಡ್ತಾ ಇದ್ವಿ. ಕಳೆದ ವರ್ಷ ನಮ್ಮ ಮುಸ್ಕಿನ್ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಿಳಿ ಸುಳಿ ಅಂತೇಳಿ ರೋಗ ಸಾಕಷ್ಟು ಬಾಧೆಯನ್ನು ಕೊಟ್ಟಿದೆ, ರೈತರು ಕೂಡ ನಷ್ಟವನ್ನು ಅನುಭವಿಸಿದ್ದಾರೆ. ಅದಕ್ಕೆ ನಾವು ಈ ಸರಿ ಏನು ಪ್ಲಾನ್ ಮಾಡಿದ್ದೀವಿ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಿಗೆ ಆಗಲೇ ಕರಪತ್ರನ ಮುದ್ರಿಸಿದ್ದೀವಿ. ಅವ್ರಿಗೆ ರೈತರಿಗೆ ಎಲ್ಲಿ ಬೀಜ ತಗೊಂತಾರೆ, ನಮ್ಮ ಇಲಾಖೆಯಲ್ಲಿ ಬೀಜ ತಗೊಂಡ್ರೆ ಅದ್ರ ಜೊತೆಗೆ ನಾವು ಕರಪತ್ರ ಕೊಡ್ತೀವಿ, ಏನೇನು ಮಾಡಬೇಕು ಅಂತೇಳಿ. ಏನಕ್ಕೆ ಬಿಳಿ ಸುಳಿ ಬರ್ತಾ ಇದೆ ಅಂತಂದರೆ, ಮುಖ್ಯವಾಗಿ ಬೆಳೆ ಪರಿವರ್ತನೆ ಮಾಡದೇ ಇರತಕ್ಕಂಥದ್ದು ಇಲ್ಲಿ. ಇದು ರೋಗಾಣು ಏನಿದೆ ಮಣ್ಣಿನಲ್ಲಿ ಇರುತ್ತೆ, ಮಳೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅದು ಮೊಳಕೆ ಒಡೆದು ಅದು ರೋಗ ಬಂದು ಬಿಳಿ ಸುಳಿ ಆಗುತ್ತೆ ಬೆಳೆ ಜೋಳ, ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಅನಂತರ ಇಳುವರಿನೂ ಸಹ ಕುಂಠಿತ ಆಗುತ್ತೆ. ಸೊ ಇದು ಮುಖ್ಯವಾದಂಥ ರೋಗ ಲಕ್ಷಣಗಳು. ಅಂದರೆ ಎಲೆ ತಳಭಾಗದಲ್ಲಿ ಬೂದಿ ರೀತಿಯಲ್ಲಿ ಬರುತ್ತೆ, ಆ ಬೂದಿ ಏನಿದೆ ಅದು ರೋಗಾಣು ಗಾಳಿ ಮೂಲಕ ಬೇರೆ ಬೇರೆ ಜಮೀನಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಜಮೀನಿಗೆ ಬಂತು ಅಂದ್ರೆ ಪಕ್ಕದ ಜಮೀನವರೆಗೂ ಬರುತ್ತೆ. ಆಯ್ತಾ, ಇದು ಇರ್ತಕ್ಕಂಥದ್ದು. ಇದಕ್ಕೆ ನಾವೇನು ರೆಕಮೆಂಡೇಶನ್ ಮಾಡ್ತೇವೆ ಅಂದ್ರೆ, ಕಳೆದ ವರ್ಷ ಈ ಭಾಗದಲ್ಲಿ ಸ್ವಲ್ಪ ಮಳೆನೂ ಜಾಸ್ತಿ ಆಯ್ತು, ಹಾಗೆ ಬೆಳೆ ಪರಿವರ್ತನೆ ಪ್ರತಿ ತಮ್ಗೆ ಗೊತ್ತಿದೆ, ಇಲ್ಲಿ ಸೈಲೇಜ್ ಯೂನಿಟ್ಗಳು ಸಾಕಷ್ಟು ಇದಾವೆ ಕೋಟೆ ಭಾಗದಲ್ಲಿ. ಅಂದ್ರೆ ಸೈಲೇಜ್ಗೆ ಅಂದ್ರೆ ಮೇವುಗೋಸ್ಕರ ಜಾಸ್ತಿ, ಕಾಳಗಿನ್ನ ಮೇವ್ಗೆ ಜಾಸ್ತಿ ಬೆಳೀತಾ ಇದ್ದಾರೆ. 75-80 ದಿವಸಕ್ಕೆ ಕಟಾವ್ ಮಾಡ್ತಾ ಇದ್ದಾರೆ. ಆಯ್ತಾ, ಹಿಂದೆನೆ ಉಳುಮೆ ಮಾಡ್ತಾ ಇದ್ದಾರೆ, ಅಂದ್ರೆ ಮೋತೆ ಸಮೇತನ ಕಟಾವ್ ಮಾಡಿ ಅದನ್ನ ಸೈಲೇಜ್ ಕೊಡ್ತಾ ಇದ್ದಾರೆ. ಆಯ್ತಾ, 15-20 ಟನ್ನು ಬೆಳೀತಾ, ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲ ಅಂತಲ್ಲ, 2.5 ಸಾವಿರ. ಈಗ ಈ ಸೀಸನಲ್ಲಿ ಬೇಸಿಗೆ ಇರೋದ್ರಿಂದ 3.5 ಸಾವಿರ ತನಕ ಬಂದು ಅವರೇ ಕಟಾವ್ ಮಾಡಿ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಸೈಲೇಜ್ ಮಾಡ್ತಕ್ಕಂಥವ್ರು. ಸೊ ಇದೇನಾಗ್ತಾ ಇದೆ, ಪ್ರತಿ 3 ತಿಂಗಳಿಗೂ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ. 3-4 ಬೆಳೆ ಬೆಳೆದಿರ್ತಕ್ಕಂಥವ್ರು ಇದ್ದಾರೆ, 4 ಬೆಳೆ ಬೆಳೆದಿರ್ತಕ್ಕಂಥವ್ರು ರೈತರು ಇದ್ದಾರೆ. ಸೊ ಇದೇನು ಅದೇ ಜಮೀನಲ್ಲಿ ಬೆಳೆ ಅದೇ ಬೆಳೆನ ಬೆಳೀತಾ ಇರೋದ್ರಿಂದ, ಪುನರಾವರ್ತನೆಯಾಗಿ ಬೆಳೀತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಾಣು ಉಲ್ಬಣಗೊಂಡು ಬಿಳಿ ಸುಳಿ ಕಾಣಿಸ್ಕೊತಾ ಇದೆ. ಆಮೇಲೆ ಕಳೆದ ಬಾರಿ ಸ್ವಲ್ಪ ನಮ್ಮ ವಾತಾವರಣದಲ್ಲೂ ಸಹ ಆರ್ದ್ರತೆ ಅಂದರೆ ತೇವಾಂಶ ಜಾಸ್ತಿ ಇದ್ದುದು ಕೂಡ ಪೂರಕವಾಗಿ ರೋಗಾಣು ಜಾಸ್ತಿ ಸ್ಪ್ರೆಡ್ ಆಗಿ ಬೆಳೆ ನಷ್ಟ ಆಗಿದೆ. ಸೊ ಅದಕ್ಕೆ ನಾವು ಕಡ್ಡಾಯವಾಗಿ ರೈತರಿಗೆ ಏನಂತ ಹೇಳುವಂಥದ್ದು ಅಂತಂದರೆ, ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಒಂದು ಸಂಯುಕ್ತ ಕೀಟನಾಶಕ ಇದೆ, ಅದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತೇಳಿ ಸಂಯುಕ್ತ ಕೀಟನಾಶಕ, ಅದಕ್ಕೆ 3 ಗ್ರಾಂ ಪ್ರತಿ ಕೆಜಿಗೆ. ಅಂದರೆ ನೀವೇನು ಬಿತ್ತನೆ ಬೀಜಕ್ಕೆ ಬಳಸ್ತಾ ಇದ್ರಿ ಬೀಜ,